ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಅಶ್ವಯುಜ ಮಾಸದ 20ನೇ ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 12ನೇ ತಾರೀಕು ಸೋಮವಾರ. ಸಮಯ 5:56:50. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ಮಕ್ಕಳು ಬುದ್ಧಿವಂತರೂ ನೀತಿವಂತರೂ ಆಗಿ ಬೆಳೆಯಬೇಕು. ಹಾಗೆ ಬೆಳೆದ ಮಕ್ಕಳು ಒಳ್ಳೆಯ ಪ್ರಜೆಗಳಾಗುತ್ತಾರೆ. ಅಂಥ ಪ್ರಜೆಗಳಿಂದ ಕೂಡಿರುವ ದೇಶಕ್ಕೆ ಕೀರ್ತಿ ಲಭಿಸುತ್ತದೆ. ಹೀಗೆಂದಿದ್ದಾರೆ ಎಂಎಸ್ ಪುಟ್ಟಣ್ಣ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ದಸರಾ ಗೀತಾರಾಧನಾ. ಪ್ರಾಯೋಜಕರು GSSS ಮೈಸೂರು. ಇದು ಮೈಸೂರು ಕೇಂದ್ರದ ಕೊಡುಗೆ. 6:30 ನಿಲಯದಿಂದ ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಾಯೋಜಕರು ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಆರು ಗಂಟೆ 40 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. ಇದು ಮೈಸೂರು ಕೇಂದ್ರದ ಕೊಡುಗೆ. 7:15 ವಾಣಿಜ್ಯ ಪ್ರಕಟಣೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹೊಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಕ್ಷಾರಸೂತ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು.

ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಮಿಶ್ರ ಮಾಧುರ್ಯ, 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. ಇದು ಮೈಸೂರು ಕೇಂದ್ರದ ಕೊಡುಗೆ. 9:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರ್ಣಗೊಂಡ ಕಾರ್ಯಕ್ರಮ ಸರಣಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಅಜಿತ್ ಮುಖರ್ಜಿಯವರ ಹಾಡುಗಾರಿಕೆ. 10:30 ಗಾನಭಜಾನ, 11:00 ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ದಸರಾ ಹಬ್ಬ, ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗಾಸನಗಳ ಪ್ರಾಮುಖ್ಯತೆ, ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ವಿಷಯ ಪಿಎಂ ಪ್ರತಿ ಹನಿಗೆ ಹೆಚ್ಚು ಬೆಳೆ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್. ಮಾತನಾಡುತ್ತಾರೆ ಉಲ್ಲಾಸ್ ಗುಣಗ. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ನಿಲಯದಿಂದ ನೈದಿಲೆ ಗಾದೆ ಘಮ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲ. 4:30 ಜನಪದ ಗೀತೆಗಳು. 5:00 ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ. ಸೋಯಾ ಅವರೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಇದರ ತಯಾರಿಸುವ ಮೌಲ್ಯವರ್ಧಿತ ಆಹಾರಗಳನ್ನು ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜುಂಪಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಯುವವಾಣಿ. 8:30 ಗಜಲ್ಸ್. 9:15 ಜನಪದ ಗೀತೆಗಳು. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 2 ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ದಸರಾ ವಿಶೇಷ ಗೀತಾರಾಧನಾ ದೇವಿ ವೈಭವ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆ

0: ಕೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
1: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
0: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
1: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
0: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
1: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
2: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ.
3: ನವರಾತ್ರಿಯ 2ನೆಯ ದಿನವಾದ ಇಂದಿನ ಅಧಿದೇವತೆ ಬ್ರಹ್ಮಚಾರಿಣಿ. ಈಕೆಯು ಜ್ಞಾನ, ತಪಸ್ಸು ಮತ್ತು ಆತ್ಮಸಂಯಮದ ಪ್ರತೀಕ. ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಅದನ್ನು ಆಚರಿಸುವವಳು. ಬ್ರಹ್ಮಚಾರಿಣಿಯ ಸ್ವರೂಪ ಪೂರ್ಣ ಜ್ಯೋತಿರ್ಮಯ ಮತ್ತು ಭವ್ಯವಾದದ್ದು. ಇವಳ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವಿದೆ.
2: ಪಾಪನಾಶನ್ ಶಿವನ್ ಅವರ ರಚನೆ ಶಾರದೆ ವೀಣಾವಾದನ ವಿಶಾರದೆ, ಹಾಡುತ್ತಾರೆ ಎಲ್ ಅರ್ಚನಾ.

0: ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಪುತ್ರಿಯಾಗಿ ಹುಟ್ಟಿ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣವಾದ ತಪಸ್ಸು ಮಾಡುತ್ತಾಳೆ. ಮಳೆ ಬಿಸಿಲಿಗೆ ತನ್ನನ್ನು ಒಡ್ಡಿಕೊಂಡು ಬರೀ ಬಿಲ್ವಪತ್ರೆಗಳನ್ನು ತಿನ್ನುತ್ತಾ ಕೊನೆಯಲ್ಲಿ ನಿರಾಹಾರಿಯಾಗಿ ತಪಸ್ಸು ಮಾಡಿ ಶಿವನ ಕೃಪೆಗೆ ಪಾತ್ರಳಾಗುತ್ತಾಳೆ.
1: ಸಿದ್ಧಿಪ್ರದೆ ಶಾರದೆಯ ಸ್ತುತಿಯನ್ನು ಈಗ ಕೇಳೋಣ. ಶಾರದಾ ಸರಸ್ವತಿ, ಪಂಡಿತ್ ಯಶವಂತ್ ಮಹಾಲೆಯವರ ಈ ರಚನೆಯನ್ನು

0: ಬ್ರಹ್ಮಚಾರಿಣಿ ದೇವಿಯ ಉಪಾಸನೆಯಿಂದ ಸಿದ್ಧಿ ವಿಜಯದ ಪ್ರಾಪ್ತಿಯಾಗುತ್ತದೆ. ಈ ದಿನದಲ್ಲಿ ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆಯಾಗಿ ದೇವಿಯ ಕೃಪೆಯನ್ನು ಪಡೆದುಕೊಳ್ಳುತ್ತದೆ.
1: ತ್ಯಾಗರಾಜರ ಕೃತಿ ಮಾರವೈರಿ ರಮಣಿ ಮಂಜುಭಾಷಿಣಿ ಹಾಡಿದ್ದಾರೆ ಪಿ ಸುರಭಿ.

0: ದೇವಿಯ ಶಕ್ತಿ, ಕರುಣೆ, ಜ್ಞಾನ ಮತ್ತು ದೈವಿ ಅನುಗ್ರಹವನ್ನು ಸ್ತುತಿಸುವ ಇನ್ನೊಂದು ಕೃತಿ
1: ಬಾಲ ತ್ರಿಪುರ ಸುಂದರಿ, ಗುರು ಸುರಜಾನಂದರ ರಚನೆ, ಹಾಡಿದ್ದಾರೆ MR ಸುಧಾ.

0: ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್. ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕೇಳಿ ಕಾರ್ಯಕ್ರಮ ನುಡಿಯ ಬೆಡಗು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್.
4: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
5: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗ

0: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ನುಡಿಯ ಬೆಡಗು ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳನ್ನು ಕುರಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜನವಾಣಿ ಬೇರು ಕವಿವಾಣಿ ಹೂ ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೀವಿ. ಮೊದಲು ಹುಟ್ಟಿದ್ದು ಜನವಾಣಿ, ಅದು ಬೆಳೆದು ತಿದ್ದಿ ತೀಡಿ ವೃದ್ಧಿಯಾದದ್ದು ಕವಿವಾಣಿ. ಹಾಗಾಗಿ ಜನವಾಣಿ ಅಂದರೆ ಜನಪದ. ಜನಪದದ ಬೇರು ಇಲ್ದಿದ್ರೆ ಕವಿವಾಣಿ ಅನ್ನೋ ಹೂವು ಹುಟ್ಟೋದು ಅಸಾಧ್ಯವಾಗಿರ್ತಿತ್ತೇನು. ಕಾವ್ಯಶಾಸ್ತ್ರಗಳ ಪರಿಚಯವಿರದ ನಮ್ಮ ಜನಪದರು ಹಳ್ಳಿಯಲ್ಲಿ, ಹೊಲದ ಕಣದಲ್ಲಿ, ಹಬ್ಬ ಹುಣ್ಣಿಮೆಗಳಲ್ಲಿ, ಸುಖ ದುಃಖದ ಸಂದರ್ಭದಲ್ಲಿ ಮಿತ್ರರೊಟ್ಟಿಗೆ ಅವರ ರಸಭಾವಗಳನ್ನು ಹಾಡಿ ಕುಣಿಯುತ್ತಿದ್ದರು. ಕೆಲಸದ ಬಳಲಿಕೆಯನ್ನು ಹಾಡಿನ ಲಯದಲ್ಲಿ ಮೆರೆಯುತ್ತಿದ್ದರು. ಕತೆಯ ಸೊಗಸಿನಲ್ಲಿ ಆನಂದಿಸುತ್ತಿದ್ದರು. ಕುಣಿತದ ತಾಳದಲ್ಲಿ ಪರವಶವಾಗ್ತಾ ಇದ್ರು. ಕುಟ್ಟುವಾಗ, ಬೀಸುವಾಗ, ಮಗುವನ್ನು ತೂಗುವಾಗ, ಅಳುವಾಗ, ನಗುವಾಗ, ಹೀಗೆ ಜೀವನದ ಪ್ರತಿಯೊಂದು ಆಗು ಹೋಗುಗಳಿಗೂ ಹಾಡು ಕತೆ ಕಟ್ಟಿ ಹೇಳ್ತಾ ಇದ್ರು. ಇದಕ್ಕೆ ಪೂರಕವಾಗಿ 8ನೇ ಶತಮಾನದ ಶಾಸನಗಳಲ್ಲಿ ಓವನಿಗೆ ಒನಕೆವಾಡುವಿನ ಉಲ್ಲೇಖಗಳು ನಮಗೆ ಸಿಗುತ್ತವೆ. 3ನೇ ಶತಮಾನದ ತಮಿಳು ಗ್ರಂಥ ಶಿಲಪ್ಪದಿಗಾರಂನಲ್ಲಿ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡುಗಳ ಉಲ್ಲೇಖ ಇದೆ. 9ನೇ ಶತಮಾನದ ಬೆದಂಡೆ ಚತ್ತಾಣದ ಹಾಡುಗಳನ್ನು ಸಹ ನಾವು ಶಾಸನದಲ್ಲಿ ಕಾಣಬಹುದು. ಜಗತ್ತಿನ ಪ್ರತಿಯೊಂದು ಭಾಷೆಯಲ್ಲೂ ಪುರಾತನ ಕಾಲದ ಜನಪದದ ಸೊಬಗು ಸೊಗಡು ಇದ್ದೇ ಇರುತ್ತದೆ. ಜನಪದದಲ್ಲಿ ಯಾರೋ ಒಬ್ಬ ಕವಿ ಇಲ್ಲ, ಎಲ್ಲರೂ ಕವಿಗಳು. ಅಲ್ಲಿ ಹೆಸರಿನ ಹಂಗು ಇಲ್ಲ, ಅಹಂಕಾರಕ್ಕೆ ಜಾಗ ಇಲ್ಲ. ಜನರಿಗಾಗಿ, ಜನರ ನಡುವೆ ಜನರ ಭಾವಗಳನ್ನು ಹಾಡಿ ಹೇಳಿ ತಲೆಮಾರಿನಿಂದ ತಲೆಮಾರಿಗೆ, ಬಾಯಿಂದ ಬಾಯಿಗೆ ಹರಿದು ಬಂದು ಜನಪದ ಬದುಕಿದೆ. ಜನಪದ ಸಾಹಿತ್ಯದ ರೂಪಗಳು ಹಲವು. ಜನಪದ ಗೀತೆ ಇರಬಹುದು, ಕಥೆ ಇರಬಹುದು, ಗಾದೆ, ಒಗಟು, ಪುರಾಣ, ಐತಿಹ್ಯ, ಹೀಗೆ ಜನಪದ ಆಚರಣೆಗಳು, ನಂಬಿಕೆಗಳು, ಸಂಪ್ರದಾಯಗಳು, ಜನಪದ ಕಲೆಗಳು, ಕುಣಿತಗಳು, ಜನಪದ ರಂಗಭೂಮಿ, ಹಬ್ಬಗಳು, ಜಾತ್ರೆಗಳು, ವೇಷಭೂಷಣಗಳು, ಇವೆಲ್ಲವುಗಳನ್ನು ನಮ್ಮ ಜನಪದ ಸಂಸ್ಕೃತಿ ಒಳಗೊಂಡಿದೆ. ಸ್ನೇಹಿತರೆ, ನಾವು ತುಂಬ ಮುಂದುವರೆದಿದ್ದೀವಿ ಎನ್ನುವ ಅಹಂ ಏನಾದರೂ ನಮ್ಮೊಳಗಿದ್ರೆ ಅದು ತಪ್ಪು. ನಮ್ಮ ಇಡೀ ಜೀವನದ ಭಾಗವಾಗಿರುವ ಜನಪದ ಸಂಸ್ಕೃತಿಯನ್ನು ನಾವು ನಮ್ಮಿಂದ ದೂರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಅಕ್ಷರಗಳು ಸಿಗುವುದಕ್ಕಿಂತ ಮೊದಲು ಮನುಷ್ಯನ ಬದುಕಿನ ಸಮಸ್ತ ವ್ಯವಹಾರಗಳು ಮೌಖಿಕ ರೂಪದಲ್ಲಿ ಇದ್ವು. ಅದಕ್ಕೆ ಕವಿರಾಜ ಮಾರ್ಗಕಾರ ಕುರಿತೋದದೆಯಂ ಕಾವ್ಯಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೊಗಳಿತು. ಜಾನಪದದ ಸಾಹಿತ್ಯದ ಗುಣ ಆಕ್ರಮಣಕಾರಿಯಾದದ್ದ ಅಲ್ಲ, ಅದು ಬತ್ತಲಾರದ ಜೀವಸೆಲೆ. ನಮ್ಮ ಶಿಷ್ಟ ಸಾಹಿತ್ಯ ಪರಂಪರೆಯನ್ನು ಗಮನಿಸೋದಾದರೆ ಹಳಗನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಕೀರ್ತನೆಗಳು, ರಗಳೆಗಳು, ಆಧುನಿಕ ಕಥೆ, ಕಾದಂಬರಿ, ನಾಟಕಗಳು, ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಜಾನಪದ ಸಾಹಿತ್ಯದ ಸಾರವನ್ನು ಅವಲಂಬಿಸಿ ಇವೆ. ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯಕೃತಿ. ಬ್ರಾಜಿಷ್ಣು ಇದರ ಕರ್ತೃ. 19 ಕಥೆಗಳನ್ನು ಈ ಕೃತಿ ಒಳಗೊಂಡಿದೆ. ಇವು ಜನಪದ ಕಥೆಗಳನ್ನು ಹೋಲುತ್ತವೆ. ಅಂದರೆ ಕಿನ್ನರ ಕಥೆಗಳು, ರಮ್ಯ ಕಥೆಗಳು, ಅದ್ಭುತ ಕಥೆಗಳು, ವಿನೋದ ಕಥೆಗಳು, ಅತಿಮಾನುಷ ಮತ್ತು ಪ್ರಾಣಿ ಕಥೆಗಳು, ಹೀಗೆ ಮುಂದುವರಿಯುತ್ತೆ. ರತ್ನಾಕರ ವರ್ಣೀಯ ಭರತೇಶ ವೈಭವ, ನಂಜುಂಡ ಕವಿಯ ಕುಮಾರರಾಮನ ಸಾಂಗತ್ಯ ಕನ್ನಡ ನಾಡಿನ ಜನರ ಮಾತಾಗಿವೆ. ಕುಮಾರರಾಮನನ್ನ ಕುರಿತ ಗೀತೆಗಳು, ಕಥೆಗಳು, ಲಾವಣಿಗಳು ಸಹ ಇವತ್ತಿಗೂ ಚಾಲ್ತಿಯಲ್ಲಿವೆ. ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿ ಔಷಧಿ ಇದ್ದ ಹಾಗೆ ದುಃಖ ಮರೆಸುವ ಶಕ್ತಿ, ತ್ಯಾಗ ಕಲಿಸಿಕೊಡುವ ತಾಕತ್ತು, ಸುಖದ ಗಳಿಗೆಗಳನ್ನು ಸೃಷ್ಟಿಸುವ ಕಲೆ, ಇದೆಲ್ಲ ಜನಪದಕ್ಕೆ ಇದೆ. ಮನುಷ್ಯ ಕುಲ ಸುಖವಾಗಿ ಬಾಳಿ ಬದುಕಬೇಕು ಅಂದರೆ ಕೌಟುಂಬಿಕ ಸಂಬಂಧಗಳು ಚೆನ್ನಾಗಿ ಇರಬೇಕು. ಜನಪದರ ಮೊದಲ ಆದ್ಯತೆ ಕುಟುಂಬ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಕಿಯ, ಹೊಳೆದಂಡಿಲಿರುವ

0: ಕರಕಿಯ ಕುಡಿಯಂಗ ಹಬ್ಬಲ್ಲಿ ಅವರ ರಸಬಳ್ಳಿ ಅಂತ ಹಾಡೋವಾಗ ಆಗೋ ಸಂತೋಷ. ಮತ್ತೆ ಇನ್ನೊಂದು, ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ ಕುಡಿ ಹುಬ್ಬು ಬೇವಿ ನೆಸಳಂಗ, ಕುಡಿ ಹುಬ್ಬು ಬೇವಿ ನೆಸಳಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗೆ. ಮತ್ತೆ ಜನಪದರು ಲೋಕ ಕಲ್ಯಾಣ ಬಯಸುವಂಥವ್ರು, ಲೋಕದಾಗಿರುವ ತನಕ ಬೇಕಾಗಿ ಇರಬೇಕ, ಲೋಕದಾಗಿರುವ ತನಕ ಬೇಕಾಗಿ ಇರಬೇಕ, ಸಾಕಾಗಿ ಶಿವನ ಸದರಿಗೆ, ಸಾಕಾಗಿ ಶಿವನ ಸದರಿಗೆ ಹೋಗುವಾಗ ಎಲ್ಲರೂ ಬರ್ತಾರ ಕಳ್ಸಕ್ಕ. ಸ್ನೇಹಿತರೆ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕನ್ನಡದ ಆಪ್ತ ಸಂಗತಿಗಳ ಕುರಿತಂತೆ ಮಾತಾಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆದು ತಿಳಿಸಬಹುದು. ವಿಳಾಸ: ನಿಲಯದ ನಿರ್ದೇಶಕರು, ನುಡಿಯ ಬೆಡಗು ವಿಭಾಗ, ಆಕಾಶವಾಣಿ, ಮಡಿಕೇರಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ನುಡಿಯ ಬೆಡಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕಾರ್ಯಕ್ರಮ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಕಾಶವಾಣಿ ಮಡಿಕೇರಿ, ಸಮಯ 6:38:28. ದೀಪಾಮೃತ, ಅರಿವಿಗೊಂದು ಹಂತ.
5: ಆತ್ಮವಿಶ್ವಾಸದ ಕೊರತೆಯೇ ನಮ್ಮ ಅಪಜಯಗಳಿಗೆ ಕಾರಣ. ಮಹಾಭಾರತ.
4: ದೀಪಾಮೃತ, ಅರಿವಿಗೊಂದು ಹಂತ. ಅನುಭವದ ಪಾಕ, ಜೀವನಕ್ಕೆ ಪಾಠ. ದೀಪಾಮೃತ, ಅರಿವಿಗೊಂದು ಹಂತ.

ಆಕಾಶವಾಣಿ ಮಡಿಕೇರಿ, ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ದಸರಾದಲ್ಲಿ ಇಂದು

0: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
1: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
2: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
1: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
2: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
3: ಜಗತ್ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿಯೇ.

ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರ ವತಿಯಿಂದ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026 ಉದ್ಘಾಟನೆ ಇಂದು ಸಂಜೆ 5 ಗಂಟೆಗೆ. ಸಂಜೆ 5:30 ಮೈಸೂರಿನ ಹೊನ್ನಾರು ಜನಪದ ಗಾಯಕರಾದ ಪ್ರೊಫೆಸರ್ ಪಿಕೆ ರಾಜಶೇಖರ್, ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಮತ್ತು ತಂಡದವರಿಂದ ಜನಪದ ಗೀತೆಗಳ ಗಾಯನ.

0: ಸಂಜೆ 6 ಗಂಟೆಗೆ ಹುಬ್ಬಳ್ಳಿಯ ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಮತ್ತು ವಿದ್ವಾನ್ ಕಿರಣ್ ಯಾವಗಲ್ ಅವರಿಂದ ತಬಲಾ ಜುಗಲ್ಬಂದಿ ಆಯೋಜಿತವಾಗಿದೆ.
1: ಸಂಜೆ 6:30ಕ್ಕೆ ಹುಬ್ಬಳ್ಳಿಯ ವಿದುಷಿ ವೈಷ್ಣವಿ ಹಾನಗಲ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಗಾಯನ.
0: ರಾತ್ರಿ 7 ಗಂಟೆಗೆ ಡಾಕ್ಟರ್ ವಸುಂಧರ ದೊರೆಸ್ವಾಮಿ ಅವರ ನೃತ್ಯ ಸಂಯೋಜನೆಯ ಭರತನಾಟ್ಯ ಕಾರ್ಯಕ್ರಮ ಮೈಸೂರು ಕಥಾ ಪ್ರದರ್ಶಿತವಾಗಲಿದೆ. ನಿರ್ದೇಶನ ವಿದ್ವಾನ್ ಸುಜಯ್ ಶಾನ್ ಭಾಗ್.
1: ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಎದುರು ಇಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಭಾಗವಹಿಸಲಿದ್ದಾರೆ. ನಂತರ ಕನ್ನಡ ಪುಸ್ತಕ ಪ್ರಾಧಿಕಾರದ 12 ಕೃತಿಗಳ ಬಿಡುಗಡೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ನೆರವೇರಿಸಲಿದ್ದಾರೆ.
0: ಮೈಸೂರಿನ ರಂಗಾಯಣದಲ್ಲಿ ನಡೆಯುತ್ತಿರುವ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಇಂದು ಸಂಜೆ 6:30ಕ್ಕೆ ರಂಗಾಯಣದ ಭೂಮಿಗೀತದಲ್ಲಿ ವೈದೇಹಿ ವಿರಚಿತ ಮೂಕನ ಮಕ್ಕಳು ನಾಟಕ ಪ್ರದರ್ಶಿತವಾಗಲಿದೆ.
1: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಶ್ರೀಕೃಷ್ಣ ಪಾರಿಜಾತ ಬೊಂಬೆಯಾಟ ಪ್ರದರ್ಶನಗೊಳ್ಳಲಿದೆ.

ಅರಮನೆ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30ಕ್ಕೆ ಮೈಸೂರಿನ ವಿದುಷಿ ಸ್ಮೃತಿ ರಮೇಶ್ ಮತ್ತು ತಂಡದವರಿಂದ ಭರತನಾಟ್ಯ, ಸಂಜೆ 4:30ಗಂಟೆಗೆ ಇಮ್ತಿಯಾ ಸುಲ್ತಾನ್ ಮತ್ತು ತಂಡದವರಿಂದ ಕನ್ನಡ ಗಜಲ್ಗಳು, ಸಂಜೆ 5:00ಗಂಟೆಗೆ ಬೆಂಗಳೂರಿನ ಹೊಳಸಾಲಯ್ಯ ಹೆಚ್ಸಿ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ 6:00ಗಂಟೆಗೆ ಮೈಸೂರಿನ ಡಾ ನಾಗರಾಜ್ ವಿ ಬೈರಿ ಮತ್ತು ತಂಡದವರಿಂದ ಸುಗಮ ಸಂಗೀತವನ್ನು ಆಯೋಜಿಸಲಾಗಿದೆ. ರಾತ್ರಿ 7:00ಗಂಟೆಗೆ ರಘು ದೀಕ್ಷಿತ್ ಮತ್ತು ತಂಡದವರಿಂದ ತತ್ವ ಸಂಗೀತ,

ರಾತ್ರಿ 8:30 ಗಂಟೆಗೆ ಮೈಸೂರಿನ ಹರೀಶ್ ಪಾಂಡವ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ಫ್ಯೂಷನ್ ಆಯೋಜಿತವಾಗಿದೆ. ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ ಸಂಜೆ 5 ಗಂಟೆಗೆ ಮೈಸೂರಿನ ಮಾದೇಶ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ, 5:30 ಗಂಟೆಗೆ ಬೆಂಗಳೂರಿನ ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ಸಂಜೆ 6:30 ಗಂಟೆಗೆ ಮೈಸೂರಿನ ಲಕ್ಷ್ಮೀ ಎಸ್ ಹೆಗಡೆ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 7:30 ಗಂಟೆಗೆ ಮೈಸೂರಿನ ಸರಸ್ವತಿ ಸಂಗೀತ ಶಾಲೆಯ ಮಹಾಲಕ್ಷ್ಮಿ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:30 ಗಂಟೆಗೆ ಬೆಂಗಳೂರಿನ ನೂಪುರ ಫೈನ್ ಆರ್ಟ್ಸ್ ಅಕಾಡೆಮಿಯ ಸದಸ್ಯರಿಂದ ನಾಟ್ಯ ತರಂಗ, ಕುಚಿಪುಡಿ ನೃತ್ಯ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ 4:30 ಗಂಟೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಮೇಶ್ ಮತ್ತು ತಂಡದವರಿಂದ ವೀರಗಾಸೆ, ಸಂಜೆ 5:00 ಗಂಟೆಗೆ ಬೀದರ್ನ ಜಿ ಚಂದ್ರಕಾಂತ ಮತ್ತು ತಂಡದವರಿಂದ ಸುಗಮ ಸಂಗೀತ, ಸಂಜೆ 5:30 ಗಂಟೆಗೆ ಹೊಸಪೇಟೆಯ ಕುಮಾರಿ ರಿತಿಕಾ ತಿಪ್ಪೇಸ್ವಾಮಿ ಮತ್ತು ತಂಡದವರಿಂದ ಶಾಸ್ತ್ರೀಯ ನೃತ್ಯ, ಸಂಜೆ 6:30 ಗಂಟೆಗೆ ಮೈಸೂರಿನ ಸುಮತಿ ಕೆಆರ್ ಮತ್ತು ತಂಡದವರಿಂದ ರಂಗಗೀತೆಗಳು, ರಾತ್ರಿ 8:30 ಗಂಟೆಗೆ ಬಾಗಲಕೋಟೆಯ ವಿಷ್ಣುಕುಮಾರ ಶ್ರೀಧರಪ್ಪ ಚಳಗೇರಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಆಯೋಜಿಸಲಾಗಿದೆ. ಗಾನಭಾರತಿ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಬೆಂಗಳೂರಿನ ಹರಿಣಿ ಶ್ರೀಧರ್ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, ಸಂಜೆ 5:30 ಗಂಟೆಗೆ ಚಿಕ್ಕಮಗಳೂರಿನ ಶ್ರೀದೇವಿ ಸಂಗೀತ ಕಲಾವೃಂದದ ಯಶೋಧ ಡಿ ಮತ್ತು ತಂಡದವರಿಂದ ಜನಪದ ಸಂಗೀತ, ಸಂಜೆ 6:30 ಗಂಟೆಗೆ ದಾವಣಗೆರೆಯ ವಿಖ್ಯಾತ್ ಮತ್ತು ತಂಡದವರಿಂದ ಕಂಸಾಳೆ, ರಾತ್ರಿ 7:30 ಗಂಟೆಗೆ ಮೈಸೂರಿನ ವಿದುಷಿ ಸೌಮ್ಯ ರಾಣಿ ಎಸ್ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 8:30 ಗಂಟೆಗೆ ಶಿರಸಿಯ ಅರ್ಚನಾ ಹೆಗಡೆ ಮತ್ತು ತಂಡದವರಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ ಸಂಜೆ 4:30 ಗಂಟೆಗೆ ಮಂಡ್ಯದ ಹರಿಧರ ಎಂಜಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ ಕಾರ್ಯಕ್ರಮ, ಸಂಜೆ 4:45ಕ್ಕೆ ಮೈಸೂರಿನ ಎಸ್ ರೇಖಾ ಭಟ್ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ 5:30ಗಂಟೆಗೆ ಬೆಂಗಳೂರಿನ ರಾಜ್ಕುಮಾರ್ ಮುದೋಬಿ ಮತ್ತು ತಂಡದವರಿಂದ ತಬಲಾ ವಾದನ, ಸಂಜೆ 6:30ಗಂಟೆಗೆ ಬೆಂಗಳೂರಿನ ಕುಮಾರಿ ಮಾನ್ಯ ಡಿ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 7:30ಗಂಟೆಗೆ ರಾಯಚೂರಿನ ರತ್ನಾಕರ ಕಲಾತಂಡದವರಿಂದ

0: ಭಾವಗೀತೆಗಳನ್ನು ಆಯೋಜಿಸಲಾಗಿದೆ. ಮೈಸೂರಿನ ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಹರೀಶ್ ಮತ್ತು ತಂಡದವರಿಂದ ಪೂಜಾ ಕುಣಿತ, ಸಂಜೆ 5:30 ಗಂಟೆಗೆ ಮೈಸೂರಿನ ಮಹದೇವು ಕೆಂಪಿಸಿದ್ದನ ಹುಂಡಿ ಮತ್ತು ತಂಡದವರಿಂದ ಕಂಸಾಳೆ, ಸಂಜೆ 5:30 ಗಂಟೆಗೆ ಮೈಸೂರು ಜಿಲ್ಲಾ ಸೋಬಾನೆ ಪದ ಕಲಾವಿದರಿಂದ ಸೋಬಾನೆ ಪದಗಳು, ಸಂಜೆ 6:30 ಗಂಟೆಗೆ ಕನ್ನಡ ಜನಪದ ಪರಿಷತ್ ಮೈಸೂರು ಕ್ಯಾತನಹಳ್ಳಿ ಪ್ರಕಾಶ್ ಎಚ್ ಅವರಿಂದ ಜನಪದ ಗೀತ ಗಾಯನ, ರಾತ್ರಿ 7:30 ಗಂಟೆಗೆ ಪರಸ್ಪರ ಸಂಸ್ಥೆ ಮೈಸೂರು ಇಲ್ಲಿನ ಸದಸ್ಯರಿಂದ ನಾಲ್ವಡಿ ಗೀತ ಗಾಯನ, ರಾತ್ರಿ 8:30 ಗಂಟೆಗೆ ಮೈಸೂರಿನ ಪ್ರಿಯಾ ಎಸ್ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಆಯೋಜಿಸಲಾಗಿದೆ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ರಾಮನಗರದ ಸಂತೋಷ್ ಕುಮಾರ್ ಟಿಪಿ ಮತ್ತು ತಂಡದವರಿಂದ ಚಂಡವಾದನ, ಸಂಜೆ 5:00 ಗಂಟೆಗೆ ಮಂಡ್ಯದ ಶಿವಗಂಗಾ ಸಾಂಸ್ಕೃತಿಕ ಯುವಕ ಸಂಘದ ಬಸವರಾಜ ಮತ್ತು ತಂಡದವರಿಂದ ಜನಪದ ಗಾಯನ, ಸಂಜೆ 6:00 ಗಂಟೆಗೆ ಚನ್ನಪಟ್ಟಣದ ಭೈರವ ಎಸ್ ಮತ್ತು ತಂಡದವರಿಂದ ತತ್ವಪದಗಳು, ರಾತ್ರಿ 7:00 ಗಂಟೆಗೆ ಸೋಮಾ ಡಿ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:00 ಗಂಟೆಗೆ ಬೆಂಗಳೂರಿನ ಎಂಎನ್ ಸುರೇಶ್ ಮತ್ತು ತಂಡದವರಿಂದ ಮುದುಕನ ಮದುವೆ ಸಾಮಾಜಿಕ ನಾಟಕ ಪ್ರದರ್ಶನವಿದೆ. ಮೈಸೂರಿನ ಪುರಭವನ ವೇದಿಕೆಯಲ್ಲಿ ಬೆಳಿಗ್ಗೆ 10:00 ಗಂಟೆಗೆ ಪೌರಾಣಿಕ ನಾಟಕ ದಕ್ಷಯಜ್ಞ ನಡೆಸಿಕೊಡಲಿದ್ದಾರೆ ಮೈಸೂರಿನ ವಡ್ಗಲ್ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. ಮಧ್ಯಾಹ್ನ 3:00 ಗಂಟೆಗೆ ಪೌರಾಣಿಕ ನಾಟಕ ಸ್ಮಶಾನ ಕುರುಕ್ಷೇತ್ರಂ ನಡೆಸಿಕೊಡಲಿದ್ದಾರೆ ಹಾಸನದ ಸಂಸ್ಕೃತಿ ಟ್ರಸ್ಟ್ನ ಸದಸ್ಯರು. ಸಂಜೆ 6:00 ಗಂಟೆಗೆ ಪೌರಾಣಿಕ ನಾಟಕ ಗಿರಿಜಾ ಕಲ್ಯಾಣ ನಡೆಸಿಕೊಡುವವರು ಮಲೈ ಮಹದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. ಕಿರು ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಬೆಂಗಳೂರಿನ ಕುಮಾರ್ ಸಿ ಮತ್ತು ತಂಡದವರಿಂದ ರಂಗಗೀತೆಗಳು, ಸಂಜೆ 6:00 ಗಂಟೆಗೆ ಮಳವಳ್ಳಿಯ ರಂಗಬಂಡಿಯ ಸದಸ್ಯರಿಂದ ನಾಟಕ ಎಐ ಗಂಡ ಬ್ಲೂಟಿಕ್ ಹೆಂಡತಿ. ರಮಾಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಮೈಸೂರಿನ ರವಿ ಎಡಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ, ಬಳ್ಳಾರಿಯ ರಂಗಜಂಗಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರಿಂದ ವಚನ ಸಂಗೀತ ಸಂಜೆ 5:00 ಗಂಟೆಗೆ, ಸಂಜೆ 6:00 ಗಂಟೆಗೆ ಮೈಸೂರಿನ ಸಂಗೀತ ಜಿಆರ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 7:00 ಗಂಟೆಗೆ ಮೈಸೂರಿನ ಪಿನಾಕ ರಂಗ ತಂಡದ ಹೇಮಂತ್ ಎಸ್ ಮತ್ತು ತಂಡದವರಿಂದ ನಾಟಕ ಸೂತ್ರಗೊಂಬೆ ಪ್ರದರ್ಶಿತಗೊಳ್ಳಲಿದೆ. ನಟನ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 6:00 ಗಂಟೆಗೆ ಹಾಸನದ ಏಕತಾರಿ ಸಾಂಸ್ಕೃತಿಕ ಸಂಘಟನೆಯ ದೇವಾನಂದ್ ವರಪ್ರಸಾದ್ ಮತ್ತು ತಂಡದವರಿಂದ ನಾಟಕ ನನ್ನ ಜನಗಳು ಪ್ರದರ್ಶಿತವಾಗಲಿದೆ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೆ ಶಿವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನೀವು ಸಿಲೆಬಸ್ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹ್ರಾಡೂನ್ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗೋಕುಲಂ 3rd stage ಮೈಸೂರು ಆರ್ ವಿಸಿಟ್ vvce.ac.in.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 6:50
1: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
2: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990.

0: ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 4 ಗಂಟೆಗೆ ನೈದಿಲೆ ಗಾದೆ ಘಮ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇದೊಂದು ಪ್ರಕಟಣೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗಳು ಈ ತಿಂಗಳ 14ರಂದು ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಂಗಣ ಇಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿಗಳನ್ನು ವಿತರಿಸಲಿರುವರು ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ವಿರುದ್ಧ ಸಾರ್ವಜನಿಕರು ದೂರುಗಳನ್ನು ನಿಗದಿತ ಪ್ರಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿಬೀದಿ ಮಡಿಕೇರಿ ದೂರವಾಣಿ ಸಂಖ್ಯೆ 082-72-29-52-97 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

ಈ ಸಂಜೆ 6:51ಕ್ಕೆ ಕೃಷಿ ರಂಗ. ಸೋಯಾ ಅವರೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಇದರಿಂದ ತಯಾರಿಸುವ ಮೌಲ್ಯವರ್ಧಿತ ಆಹಾರಗಳನ್ನು ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಈ ರಾತ್ರಿ 10:00ಗೆ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇಂದ ಮಾಯಂಗಡ ತಾಮನೆ ಜೋನಿರ ಆಕಿರಿ ಕಾರ್ಯ ಇಂದು ಕನ್ನಂಬಾಡಿ ಗ್ರಾಮತ್ಲುಳ್ಳ ಅಂಗಡ ಸ್ವಂತ ಮನೆಯಲ್ಲಿ ಮಜ್ಜನ ಓರ್ ಗಂಟೆಗೆ ನಡ್ಪ. ಹೊದ್ದೂರು ವಾಟೆಕಾಡು ನಿವಾಸಿ ಹೆಚ್ ವಿ ಅಣ್ಣು ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ಹೆಚ್ ವಿ ಅಣ್ಣು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 3 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ರಾಷ್ಟ್ರೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣ ದಿನ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವಿಂದು. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಇಂದಿನಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಶಾಲಾ ಮಕ್ಕಳಿಗಾಗಿ ನಡೆಯಲಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಆಯೋಜಿಸಿದ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಧಾರವಾಡ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ 2 ಪ್ರತಿಭಾವಂತ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ.

0: ಶಾಲಾ ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್, ಮಿಲಿಯನ್ ಮೈಂಡ್ಸ್ ಆಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಹಾಗೂ ಧಾರವಾಡ ತಾಲೂಕು ಹೆಬ್ಬಳ್ಳಿಯ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಕನ್ನಡ ಶಾಲೆ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಚಿ ಹೊಸದಿಲ್ಲಿ ತಲುಪಿದ್ದಾರೆ. ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಈ ಸ್ಪರ್ಧೆಯ ಮುಖ್ಯ ಉದ್ದೇಶ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಪ್ರಾಚಾರ್ಯ ಜೆಜಿ ಸೈಯದ್ ಹಾಗೂ ಇನ್ಸ್ಪೈರ್ ಅವಾರ್ಡ್ ಜಿಲ್ಲಾ ನೋಡಲ್ ಅಧಿಕಾರಿ ಗೀತಾ ಚುಳಕಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ತಾವು ಸಿದ್ಧಪಡಿಸಿದ ಮಾದರಿ ಕುರಿತು ಮಾಹಿತಿ ನೀಡಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಜಿ.
1: ಎಲ್ಲರಿಗೂ ಶುಭೋದಯಗಳು. ನಾನು ಇನ್ಸ್ಪೈರ್ಡ್ ಅವಾರ್ಡ್ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುತ್ತಿದ್ದೆ. ನನ್ನ ಪ್ರಾಜೆಕ್ಟ್ ಹೆಸರು ಇ ಕೇರ್ ಫಾರ್ ಫುಡ್ ಸ್ಟೋರೇಜ್ ಗೋಡೌನ್. ಇದರ ಉದ್ದೇಶವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಿಗೆ ನಾವು ಸಂರಕ್ಷಣೆಯನ್ನು ಒದಗಿಸುವುದು. ಇದರ ಉಪಕರಣಗಳೇನೆಂದರೆ ಕಾಮ್ಶೀಟ್, ರೇಡಿಯಂ, ಎಲ್ಇಡಿ ಬಲ್ಬ್, ಹ್ಯೂಮಿಡಿಟಿ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಬ್ಯಾಟರಿ, ವೈರ್ಗಳು ಇದರ ಉಪಕರಣಗಳಾಗಿವೆ. ಇದರ ಕಾರ್ಯವಿಧಾನವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಲ್ಲಿ ಬೆಂಕಿ ಮತ್ತು ಮಳೆಯಂತಹ ಅವಘಡಗಳಿಂದ ಆಹಾರ ಪದಾರ್ಥಗಳು ಹಾಳಾಗಿ ಹೋಗ್ತವೆ. ಇಂತಹ ಅವಘಡಗಳನ್ನು ತಪ್ಪಿಸೋಕೆ ನಾವು ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಮಾದರಿ ತಯಾರಿಸಿದ್ದೇವೆ. ಧನ್ಯವಾದಗಳು.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ತಮ್ಮ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನನ್ನ ಪ್ರಾಜೆಕ್ಟಿನ ಹೆಸರು ಅಧಿಕ ದೂರ ಪ್ರಯಾಣ ಮಾಡುವಾಗ ವಾಹನಗಳ ಟೈರ್ ಅತಿಯಾಗಿ ಬಿಸಿಯಾಗಿ ಸ್ಫೋಟಗೊಳ್ಳುವುದನ್ನು ತಡೆಗಟ್ಟುವುದು. ನನ್ನ ಪ್ರಾಜೆಕ್ಟ್ಗೆ ಬಳಸಿದಂತಹ ವಸ್ತುಗಳು ಥರ್ಮಿಸ್ಟರ್, ಆರ್ಡಿನರಿ ವೆನ್ನು, ಎಲ್ಸಿಡಿ ಡಿಸ್ಪ್ಲೇ, ಬಜರ್ ಮತ್ತು ರಿಲೆ. ಬಜರ್ ಮೂಲಕ ವಾಹನದ ಚಾಲಕನಿಗೆ ಎಚ್ಚರಿಕೆ ಕೊಡುತ್ತದೆ. ಎಲ್ಸಿಡಿ ಡಿಸ್ಪ್ಲೇಯಲ್ಲಿ ತಾಪಮಾನವನ್ನು ಹೆಚ್ಚಾಗುವುದನ್ನು ತೋರಿಸುತ್ತದೆ. ಇದರಿಂದ ವಾಹನದ ಚಾಲಕರು ಅಪಘಾತಗಳನ್ನು ತಡೆಗಟ್ಟಬಹುದು.
0: ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚಿನ ಗುರುತಿನ ಚೀಟಿಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಒಟ್ಟು ವಿತರಣೆಯಾದ 55 ಲಕ್ಷ ಕಾರ್ಮಿಕರ ಕಾರ್ಡ್ಗಳನ್ನು ಅಂಬೇಡ್ಕರ್ ಸೇವಾ ಕೇಂದ್ರದ ಯೋಜನೆ ಅಡಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪರಿಶೀಲಿಸುತ್ತಿದ್ದಾರೆ ಎಂದರು. ಮರುಪರಿಶೀಲನೆ ಬಳಿಕ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹೊಸ ಕಾರ್ಡ್ ಒದಗಿಸಲಾಗುವುದು ಎಂದು ಸಚಿವ ಲಾಡ್ ಭರವಸೆ ನೀಡಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಪಾಲಕರು ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ನಿಮಿತ್ತ ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾಕ್ಟರ್ ಮಾನಸಾ ಮಾತನಾಡಿ, 95 ಪುಸ್ತಕ ಮಳಿಗೆಗಳಿದ್ದು ಈ ತಿಂಗಳ 21ರವರೆಗೆ ಪುಸ್ತಕ ಪ್ರದರ್ಶನ ನಡೆಯಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನವಾಗಿದ್ದು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ ಅಡಿ ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹ ಹವ್ಯಾಸದ ಬಗ್ಗೆ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
6: ಅಂಚೆ ಚೀಟಿ ಸಂಗ್ರಹಣೆ ಅಂದರೆ ಫಿಲಾಟಲಿ ಕೇವಲ ಒಂದು ಹವ್ಯಾಸವಲ್ಲ, ಅದು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ

0: ಪರಂಪರೆ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳುವ ಜ್ಞಾನದ ಕಣಜವಾಗಿದೆ. ಪ್ರತಿಯೊಂದು ಅಂಚೆ ಚೀಟಿಯು ಮಹಾನ್ ವ್ಯಕ್ತಿಗಳು, ಐತಿಹಾಸಿಕ ಘಟನೆಗಳು, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವನ್ಯಜೀವಿಗಳ ಕುರಿತಾದ ವಿಶೇಷ ಮಾಹಿತಿಯನ್ನು ನಮಗೆ ಪರಿಚಯಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕುತೂಹಲ, ಸೃಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿಯನ್ನು ಬೆಳೆಸುವಲ್ಲಿ ಅಂಚೆ ಚೀಟಿ ಸಂಗ್ರಹಣೆ ಮಹತ್ವದ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಈ ಹವ್ಯಾಸವನ್ನು ಉತ್ತೇಜಿಸಲು ಭಾರತೀಯ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಅಂಚೆ ಚೀಟಿ ಸಂಗ್ರಹಣದ ದಿನದ ಅಂಗವಾಗಿ ಧಾರವಾಡ ಅಂಚೆ ವಿಭಾಗದ ತಂಡವು ಸ್ಥಳೀಯ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಫಿಲಾಟಲಿ ಮಹತ್ವ ಹಾಗೂ ಅಂಚೆ ಚೀಟಿ ಸಂಗ್ರಹಣೆ ಆರಂಭಿಸುವ ವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿಗಳ ಕುರಿತ ರಸಪ್ರಶ್ನೆ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಲ್ಲಿ ನನ್ನ ಮನವಿ ಏನೆಂದ್ರೆ, ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣೆಯ ಹವ್ಯಾಸವನ್ನು ಬೆಳೆಸೋಣ, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ.
1: ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು ಜೀವಾಮೃತವಾಗಿ ನೀರು, ನೀರಿನ ಹಕ್ಕಿನ ಮೂಲಕ ಮಾನವ ಘನತೆಯನ್ನು ಎತ್ತಿಹಿಡಿಯುವುದು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಆಯೋಜಿತವಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿಯುಳ್ಳ ಶಾಸನಬದ್ಧ ಸಂಸ್ಥೆಯಾಗಿ ಮಾನವ ಹಕ್ಕು ಆಯೋಗ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತವಾದ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆ ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಸಾಗರಮಾಲಾ ಯೋಜನೆ ಅಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಸಾಗರಮಾಲಾ ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿ 2014ರಲ್ಲಿ ಇದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹ ಇಳಿಕೆಯಾಗಿದೆ. ಎಚ್ಐವಿ ಹಾಗೂ ಏಡ್ಸ್ ಕುರಿತ ಜನಜಾಗೃತಿಗಾಗಿ ಚಿತ್ರದುರ್ಗದಲ್ಲಿ ಇಂದು ರೆಡ್ ರಿಬನ್ ಮ್ಯಾರಥಾನ್ ಆಯೋಜಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ, ಕೆಗುಡಿ, ಪಿಜಿಪಾಳ್ಯ ಹಾಗೂ ಗೋಪಿನಾಥಂ ವನ್ಯಜೀವಿ ಸಫಾರಿಗಳಲ್ಲಿ ಇಂದಿನಿಂದ ಪ್ರವಾಸಿಗರು, ಚಾಲಕರು ಮತ್ತು ಗೈಡ್ಗಳ ಮೊಬೈಲ್ ಬಳಕೆಯನ್ನು ಅರಣ್ಯ ಇಲಾಖೆ ಸಂಪೂರ್ಣ ನಿರ್ಬಂಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 7:15.
1: ಮೈ ಬಗ್ಸಿದ್ ದುಡ್ದು ಸಂಪಾದನೆ ಮಾಡ್ಬಾರ್ದು,
2: ಹಿಂಗ್ ಮಾಡಕ್ಕಿಲ್ಲ.
3: ಅವೋ ಅವ ಸುಮ್ತಿರವ, ಅದೇನು ಅದರ್ತೀಯ
1: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ,
3: ಅಯ್ಯೋ ಸುಮ್ಕಿರವೋ.
1: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
3: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.

0: ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ನೈದಿಲೆ ಗಾದೆ ಘಮ ಪ್ರಸಾರವಾಗ್ತಾ ಇದೆ. ಫೋನ್ ಮಾಡಿ 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ.
1: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು. ಸಾಲ

0: ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 222-5571.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ, ಮಡಿಕೇರಿ. ಕಾಲ್ ಬೈರುಚಿ ರಾಮದನ್ 9844-8199.
2: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
9: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. 1 ನಿಮಿಷ. ಜೊತೆಗೆ ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಪೊನ್ನಿಮಾನಿಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟಿ ಮಾಡುವ ಮಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರೋಲಿ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, IP ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
10: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
10: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
12: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
13: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
14: ನನ್ ಮನೆ ನನ್ ಕನ್ಸರ್ನ್ ಪ್ರಕಾರನೇ ಇರ್ಬೇಕು. ಅದರಲ್ಲೂ ಮನೆ ಮುಂಭಾಗದ ಇಂಟರ್ಲಾಕ್ ಹಾಗೂ ಕಾಪಿಯರ್ ಸ್ಟೋನ್ ಲ್ಯಾಂಡ್ಸ್ಕೇಪಿಂಗ್ ಪ್ರೀಮಿಯಂ ಕ್ವಾಲಿಟಿಲಿ ಇರ್ಬೇಕು. ಆ ಕನ್ಸರ್ನ್ ನನ್ಸ್ ಮಾಡಲು ಟ್ರಾನ್ಸಿ ಟೈಲ್ ಗ್ಯಾಲರಿಗೆ ಒಪ್ಸಿ ಆಯ್ತು. ಇನ್ನು ಆ ಚಿಂತೆನೇ ಇಲ್ಲ. ನೀವು ಕೂಡ ಸಂಪರ್ಕಿಸಿ ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
15: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್.

0: ஒளியல் இரிட்டி தாவக்கரா கண்ணூர் சுனிதா பர்னிச்சர் மேக் எவ்ரி ரூம் அ மாஸ்டர் பீஸ்.
1: The number you've dialed is currently busy. Kindly
2: try after the call. ಕಾಲ್ ಮಾಡ್ತಾ ಇದೀನಿ ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
2: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ October 13 and 14 ಕಾಫಿ ದಸರಾ ಸಂಭ್ರಮ.
4: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
2: October 13 ಮಂಗಳವಾರ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮತ್ತು October 14 ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ
4: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
2: October 14 ಬೆಳಗ್ಗೆ 10 ಗಂಟೆಯಿಂದ ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
4: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
2: ಕೊರಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
4: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
2: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT, ಸಂಚಾಲಕರು ಕಾಫಿ ದಸರಾ.

ಆಕಾಶವಾಣಿ ಮಡಿಕೇರಿ. ಈಗ ಭಾವಗೀತೆಯೊಂದನ್ನ ಕೇಳೋಣ. ಕುವೆಂಪು ಅವರ ರಚನೆಯ ಈ ಗೀತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
2: ಟೆನ್ಷನ್ ಯಾಕೆ? ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕ್ಕೆ ಹೋಗೋಣ. ಅಕ್ಟೋಬರ್ 11 ನವೆಂಬರ್ 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್ ಯುಎಸ್ ಮೇಕಿಂಗ್ ಚಾರ್ಜ್.
1: ಅಂದ್ರೆ
2: ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
1: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
2: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
4: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು ಶಾಸ್ತ್ರ.

0: ಪದ್ಧತಿ ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
2: ನೋಡಿ, ಕುತ್ತಿಗೆ ಮತ್ತೆ ಸೊಂಟ ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನ್ ನಾನು ಹೇಳಿದ್ ನಿಮ್ಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದನೇ ಕಾಮನ್ಲಿ ಪೇನ್ ಬರೋದು.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 08212555000. ಸೇವ್ ದ ನಂಬರ್, ಸೇವ್ ಲೈಫ್ಸ್.

ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಭಾರತಕ್ಕೆ 14 ರನ್ಗಳ ಜಯ. ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳಿಂದ ಶಕ್ತಿ ಪಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮಿಳುನಾಡಿನಾದ್ಯಂತ 13,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟಕ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತದ ಪೂನಮಲ್ಲೆ ವಡಪಳನಿ ಮಾರ್ಗವನ್ನು ಪ್ರಧಾನಿ ಉದ್ಘಾಟಿಸಿದರು. ಇದೇ ವೇಳೆ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲೂ ಅವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಈ ವಲಯದ ವಿಸ್ತರಣೆಯು ಯುವಜನತೆಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು

0: ಹೋಗಿ ಬಂಧಿಸಬಾರದು ಹಾಗೂ ಸಂಚಾರ ನಿಯಮಗಳಿಗೆ ಅನುಗುಣವಾಗಿ ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಂಬಂಧಿತ ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮರುಪರಿಶೀಲಿಸುವಂತೆ ಸೂಚಿಸಿರುವ ನ್ಯಾಯಾಲಯ ಕಾನೂನು ಮತ್ತು ಸುವ್ಯವಸ್ಥೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೆಟ್ರೋ ಸೇವೆಗಳು ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಅಂತರ್ಜಾಲ ಸೇವೆಗಳು ತೊಂದರೆಯಿಲ್ಲದೆ ಮುಂದುವರಿಯುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಬೇಕು ಎಂದು ಸೂಚಿಸಿದೆ. ಇದೇ ವೇಳೆ ವಕೀಲರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಯಾವುದೇ ರೀತಿ ತಡೆ ಒಡ್ಡಬಾರದು ಎಂದು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಸುಮಾರು 300 ಮಂದಿ ಗಾಯಗೊಂಡಿದ್ದು ಅವರಲ್ಲಿ 10 ಮಂದಿ ಭಾರತೀಯರು ಸೇರಿದ್ದಾರೆ. ಗಾಯಾಳುಗಳ ಸ್ಥಿತಿಗತಿ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಪಾರ್ಥಿವ ಶರೀರವನ್ನು ಶೀಘ್ರದಲ್ಲೇ ಸ್ವದೇಶಕ್ಕೆ ರವಾನಿಸುವುದು ಸೇರಿದಂತೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ರಿಯಾದ್ ವಿಮಾನ ನಿಲ್ದಾಣದ ದಾಳಿಯ ನಂತರ ಭಾರತೀಯ ರಾಯಭಾರ ಕಚೇರಿಯು ಕೈಗೊಂಡಿರುವ ತುರ್ತು ಕ್ರಮಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದ್ದು ಎಲ್ಲ ಬೆಳವಣಿಗೆಗಳ ಮೇಲೆ ಗಮನ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕೆಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ನಡೆಯುತ್ತಿರುವ ಘಟನೆಗಳಿಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ನಾಗರಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಅಧಿಕೃತ ಮಾಧ್ಯಮಗಳ ಮೂಲಕ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಎರಡನೇ ದಾಳಿ ನಡೆದಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟು 11 ಮಂದಿ ಗಾಯಗೊಂಡಿದ್ದಾರೆ. ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಒಪ್ಪಂದಕ್ಕೆ ಕ್ಷಿಪಣಿ ಅಪ್ಪಳಿಸಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸೌದಿ ಮಿಲಿಟರಿ ವಕ್ತಾರರು ತಿಳಿಸಿದ್ದಾರೆ. ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದ್ದು ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣಗಳು ಹಾಗೂ ವಾಯುಪ್ರದೇಶವನ್ನು ಬಳಸದಂತೆ ವಿವಿಧ ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯೆಮೆನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ದದಲ್ಲಿ ಸರ್ಕಾರಿ ಪಡೆಗಳಿಗೆ ಸೌದಿ ನೀಡುತ್ತಿರುವ ಬೆಂಬಲ ಹಾಗೂ ಸನಾದಲ್ಲಿರುವ ವಿಮಾನ ನಿಲ್ದಾಣದ ಮೇಲೆ ಸೌದಿ ಪಡೆಗಳು ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಅವತ್ತು ಸಮರ್ಥಿಸಿಕೊಂಡಿದ್ದಾರೆ. ಹೋರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಮಾರ್ಷಲ್ ದ್ವೀಪಗಳ ಧ್ವಜ ಹೊಂದಿರುವ ಮತ್ತು 11 ಭಾರತೀಯ ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಎಂಟಿ ವಾಲ್ಥೆರ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯಲ್ಲಿದ್ದ ಎಲ್ಲ 11 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ ಡಾಲ್ಫಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಇಬ್ಬರು ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಹರ್ಮು ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ದಾಳಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಂಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. 2014 ಅಕ್ಟೋಬರ್ 2ರಂದು ಸ್ವತಃ ಪ್ರಧಾನಿಯವರೇ ಕಸಪುರಕ್ಕೆ ಹಿಡಿದು ರಸ್ತೆಗಿಳಿದು ಗಣ್ಯರ ಸೇವಾ

0: ಧ್ಯಾನವು ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಸೀಮಿತವಾಗದೆ ಸಾರ್ವಜನಿಕ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದೆ. 2024 ಅಧ್ಯಯನದ ಪ್ರಕಾರ ನೈರ್ಮಲ್ಯ ಸುಧಾರಣೆಯಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 70,000 ನವಜಾತ ಶಿಶುಗಳ ಜೀವ ಉಳಿಯುತ್ತಿದೆ. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಯೋಜನೆಯು ಶೌಚಾಲಯಗಳನ್ನು ಆರೋಗ್ಯ, ಗೌರವ ಮತ್ತು ಮಾನವ ವಿಕಸನದ ಪ್ರಮುಖ ಸಾಧನಗಳನ್ನಾಗಿ ಪರಿವರ್ತಿಸಿದೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ತೈಲ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲು ಉಕ್ರೇನ್ ಸಿದ್ದವಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸ್ವಾಗತಿಸಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆ ನಂತರವೂ ರಷ್ಯಾ ಉಕ್ರೇನ್ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಉದ್ದೇಶದಿಂದ ಅಧ್ಯಕ್ಷ ಟ್ರಂಪ್ ಈ ಕ್ರಮ ಕೈಗೊಂಡಿದ್ದಾರೆ. ಇರಾನ್ ಯುದ್ಧದ ಪರಿಣಾಮ ಜಾಗತಿಕವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ರಷ್ಯಾದಿಂದ ಜಾಗತಿಕ ಮಾರುಕಟ್ಟೆಗೆ ಇಂಧನ ಪೂರೈಕೆ ಸುಗಮಗೊಳಿಸಲು ರಷ್ಯಾದ ತೈಲ ಸ್ಥಾವರಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಮೇಲೆ ದಾಳಿ ಒತ್ತಡ ಹೇರುತ್ತಿದ್ದಾರೆ. ಈ ಕುರಿತು ರಷ್ಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 223 ಗಳಿಸಿತು. ಅಭಿಷೇಕ್ ಶರ್ಮಾ 30 ಎಸೆತಗಳಲ್ಲಿ 69 ರನ್ಗಳಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. 224 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 209 ರನ್ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ 3 ವಿಕೆಟ್ ಕಬಳಿಸಿದ ಅರ್ಷದೀಪ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಸರಣಿಯ 4ನೇ ಪಂದ್ಯ 5/14 ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ 3ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45.
2: ಎಲ್ಐಸಿ ತಂದಿದೆ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
3: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
1: ನಿಧನ ಸುದ್ದಿ. ದೇವಪುರ ಗ್ರಾಮತ್ರ ಕಳ್ಳಿಚಂಡ ಪೌತಿ ಕಾರ್ಯಪ್ಪ ಎಂಗಿಡ ಪೊಣ್ಣು ಚೋಂದ ಮಾಯಂಗ ನಿನಾಂದ್ ಮಜ್ಜಣ ಮರಣಪಟ್ಟಿತ್ತು. 93 ಬಯತ್ರ ಕಳ್ಳಿಚಂಡ ಚೋಂದ ಮಾಯಂಗಡ ತಾಮನೆ ಚೋನೀರ ಆಕಿರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಗೆ ದೇವಪುರ ಕನ್ನಂಬಾಡಿ ಗ್ರಾಮತ್ಲುಳ್ಳ ಎಂಗಿಡ ಸ್ವಂತ ಮನೇಲಿ ನಡ್ಪ. ಚೇರಂಬಾಣೆ ಕೊಳಗದಾಳು ಗ್ರಾಮತ್ರ ಬಡ್ಡೀರ ಚಂಗಪ್ಪ ಚಾಮಿಯಂಗ ಇಂದು ಪೊಂಜತಿಗೆ ಮರಣಪಟ್ಟಿತ್ತು. 92 ಬಯತ್ರ ಬಡ್ಡೀರ ಚಂಗಪ್ಪ ಚಾಮಿಯಂಗಡ ಆಕಿರಿ ಕಾರ್ಯ ಇಂದು ಒಯ್ಪತ್ತ ಎಂಗಡ ಸ್ವಂತ ಮನೇಲಿ ನಡ್ಪ. ಹೊದ್ದೂರು ವಾಟೆಕಾಡು ನಿವಾಸಿ HV ಅಣ್ಣು ಅವರು ನಿನ್ನೆ ಸಂಜೆ ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ HV ಅಣ್ಣು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 3 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
4: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
6: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
7: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್.

0: ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
1: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
0: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
0: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
2: ನೆಕ್ಸಾ
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಎಷ್ಟೊತ್ತಿನಿಂದ
0: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
8: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿನೊಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಕಾಳಿಮಾಡ ಒಕ್ಕತ್ತರ ಕೊರವು ಕರಿಕೆಲು ಪೊನ್ನಂಪೇಟೆ ಕೊಡೋ ಸಮಾಜತ್ತು ನಿನ್ನಂದು ಆದ್ಯ ನಡೆದು ಮಂಗಲ ಸಂಬಂಧ ಅಡುಕೋ ಪೈಪೋಟಿ ದಂಡಾರ್ಥ 26 33 ಒಕ್ಕ ಕೂಡಿ ಆಡಿತಿಂತು. ಮೂಲ ಪದ್ಧತಿಗೆ ಒತ್ತು ಕೊಡ್ತಿತ್ತು. ಚೋದು ಚೋದ ಆಯ್ತು ನಡೆದ ಈ ಪೈಪೋಟಿಲು ಅಳಮಂಗಡ ಒಕ್ಕತ್ತು ಪೈಪೋಟಿಗೆ ಕೂಡಿ ಆಡಿತಿಂಜ ಸೋಮಯ್ಯ ಪಿಂಜ ನೀಲ್ ಕುಶಲಪ್ಪ ಇವು ಆದ್ಯತೆ ಇನಾಮನ ಪಡೆದಂತು. ದಂಡನ ಇನಾಮನ ಚಟ್ಟಿಯಾರಂಡ ಒಕ್ಕತ್ತು ಕೂಡಿ ಆಡ್ನ ಧೀರಜ್ ಪಿಂಜ ಕಾವೇರಪ್ಪ ಇವು ಪಡೆದಕ್ಕ. ಮುಂದನ ಇನಾಮನ ತೀತಿಮಡ ಒಕ್ಕತ್ತು ಕೂಡಿ ಆಡ್ನವು ಶಂಕರಿ ಅಪ್ಪಯ್ಯ ಪಿಂಜ ಪ್ರಧಾನ್ ಚಂಗಪ್ಪ ಇವು ಪಡೆದಂಡಿತ್ತು. ಹಿಂಗ ಮುಪ್ಪಡೆ ನಡೆದ ಕಾರ್ಬಾರ್ಲು ಪೊನ್ನಂಪೇಟೆ ಶ್ರೀ ರಾಮಕೃಷ್ಣ ಆಶ್ರಮ ತುಂಜ ಕೊಡೋ ಸಮಾಜ ಕತ್ನ ಕಾಳಿಮಾಡ ಒಕ್ಕಕರ ಸಾಂಪ್ರದಾಯಿಕ ಉಡುಪುಲು ಸಾಂಸ್ಕೃತಿಕ ಮೆರವಣಿಗೆ ನಡೆತಚ್ಚಿ. ಕಾಳಿಮಾಡ ಒಕ್ಕ ಅಧ್ಯಕ್ಷ ಎಂ ಮೋಟಯ್ಯವು ಬುಡಿಬೆಪ್ಪಣ್ಣ ಮೂಲಕ ಕಾರ್ಬಾರ್ನ ಉದ್ಘಾಟನೆ ಮಾಡಿಚ್ಚು. ಇನ್ನೂರು ಬಿಂದುವನ ಕೊಡವ ಜಾನಪದ ತಜ್ಞ ಬಾಚಾರ್ಯ ನೆಂಡ ಅಪ್ಪನ ಅವು ಉದ್ಘಾಟನೆ ಮಾಡಿತ್ತು ತಕ್ಕ ಪರಂದತ್ತು. ಇಂಥ ಕಾರ್ಬಾರ್ನ ಆಯೋಜನೆ ಮಾಡಿದ್ದು ಕೊಡವ ಪದ್ಧತಿ ಪಿಂಜ ಪರಂಪರೆ ಬಳಚಕ್ಕೆ ಇವರ ಮಹತ್ವ ಕೊಡ್ತಾನೆ ಕ್ಯಾಪ. ನಂಗಡ ಮಕ್ಕಕ್ಕೆ ಇಂಥ ಪದ್ಧತಿರ ಪೆರಮೆರ ಬಗ್ಗೆ ಅರಿಚಿಟ್ಟಕ ಮಾತ್ರ ಅವು ಪಡಿಪ. ಪಾಜೆ ಪಿಂಜ ಸಂಸ್ಕೃತಿನ ನಾಶ ಮಾಡು ಚಂಗಿ ಆ ಜನಾಂಗವೇ ನಾಶ ಅಪ್ಪ. ಈ ನಿಟ್ಟಲು ಕಾಳಿಮಾಡ ಒಕ್ಕಕರ ಸಂಸ್ಕೃತಿರ ಬುಳಚಕ್ಕೆ ಪುರುಡು ಕೊಡುಪಕ್ಕೆ ಮಿಂಜಕ್ಕೆ ಬಂದದ್ದು ಖುಷಿ ಪಡುವಂಥದ್ದೊಂದು ಅವು ಅಣಚಿ. ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಪಿಂಜ ಶಾಸಕ ಎಸ್ ಪೊನ್ನಣ್ಣ ಕಾರ್ಬಾರ್ಲ ಕೂಡಿ ಆಡಿ ತಕ್ಕ ಬಂದಿತ್ತು. ಕೊಡವ ಜನಾಂಗ ಸಂಖ್ಯೆಯಲ್ಲಿ ಕಮ್ಮಿ ಉಂಡೆಂಗ್ಯೂ ಬೋರೆ ಬೋರೆ ಕ್ಷೇತ್ರತ್ತು ಅವು ಮಾಡಿದ ಸಾಧನೆ ಬಾರಿ ಬಲ್ಯದ್ದು ನಂಗಡ ಸಂಸ್ಕೃತಿನ ವ್ಯವಸ್ಥಿತವಾಯಿತು ರಕ್ಷಣೆ ಮಾಡೋಂಡು ಪಾಜೆ ಪಿಂಜ ಸಂಸ್ಕೃತಿರ ಎಚ್ಚರ ಇಡ್ತನ್ನು ರಕ್ಷಣೆ ಮಾಡಿನಕ್ಕ ಜನಾಂಗ ಉಳಿವಂದು ಅವು ಅಣಚಿ. ಕಾರ್ಬಾರ್ಲ ಕನಪುಟ್ಟವು ಕೂಡಿ ಆಡಿ ತಿಂತು. ಮಡಿಕೇರಿಯಲ್ಲಿ 4 ಶಕ್ತಿ ದೇವತೆಗೆ ವಿಶೇಷ ಪೂಜೆ ಮಾಡುವಂಡ ಮೂಲಕ ದಸರಾ ನಂಬಿಕೆ ಚಾಲನೆ ಕೊಡಪದು ವಿಶೇಷ ಆಯ್ತುಂಡೆಂದು ಜಿಲ್ಲಾ ಮೇಲ್ಮನಿಕೆ ಮಂತ್ರಿ PM ನರೇಂದ್ರ ಸ್ವಾಮಿ ಅಣಚಿ. ನಿನ್ನಂದು 4 ಶಕ್ತಿ ದೇವತೆಗೆ ವಿಶೇಷ ಪೂಜೆ ಮಾಡಿತ್ತು. ಮಡಿಕೇರಿ ದಸರಾ ನಂಬಿಕೆ ಚಾಲನೆ ಕೊಡ್ತಿತ್ತು ಅವು ತಕ್ಕ ಬಂದತ್ತು. ಈ ಕುರಿ ಜಿಲ್ಲೆಯಲ್ಲೂ ಮಳೆಯ ಪ್ರಮಾಣ ಕಮ್ಮಿ ಆಯಿತು. ಬಪ್ಪಕಾಲತ ಚಂಗ್ಯು ನಲ್ಲ ಮಳೆ ಕಟ್ಟಿತ್ತು ನಾಡಕ್ಕೆ ನಲ್ಲದಾಡೆಂದು ಮಂತ್ರಿ ತಂಗಡ ಮನತಾಸನ ಅಣಚಿ. ಗೋಣಿಕೊಪ್ಪ ಶ್ರೀ ಕಾವೇರಿ ದಸರಾ ಸಮಿತಿಯ ಸಂಯುಕ್ತ ಆಶ್ರಯಿತು ಆಯೋಜನೆ ಮಾಡಿತ್ತು 48ನೇ ಕಾಲತ್ತರ ಗೋಣಿಕೊಪ್ಪ ದಸರಾ ಜನೋತ್ಸವ ದಂಡಾರ್ಥ 26 ಬುಳಚ ಕತ್ತು ಚಿಟ್ಟಿತ್ತು ಚಾಲನೆ ಕೊಡ್ತತ್ತು. ಜಿಲ್ಲೆಯ ಮೇಲ್ಮನಿಕೆ ಮಂತ್ರಿ PM ನರೇಂದ್ರ ಸ್ವಾಮಿ, ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಪಿಂಜ ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ ಅಲ್ಲತೆ ಕನಪಟ್ಟವು ಕೂಡಿಯಾಡಿ ತಿಂತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತಂಗಡ ಸಂಘತರ ಕೂಟ ಆದ ನೆಲೆ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘತರ ಆದ ನೆಲೆ ನವೆಂಬರ್ ದಂಡು ಪಿಂಜ ಮೂಂದಂಗ ಮಡಿಕೇರಿಯಲ್ಲಿ ಆಯೋಜನೆ ಮಾಡಿಂಡುಳ್ಳ ರಾಜ್ಯ ಮಟ್ಟದ ಪತ್ರಕರ್ತಂಗಡ ಕ್ರಿಕೆಟ್ ಪೈಪೋಟಿಯ ಟ್ರೋಫಿ ಅನಾವರಣ ಕಾರ್ಬಾರ ಇಂದು ನಡಪಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘತರ ಪ್ರಧಾನ ಕಾರ್ಯದರ್ಶಿ HJ ರಾಕೇಶ್ ಹರಿಚಿಟ್ಟಿತು.

0: ಮಹಿಳೆಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
3: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
5: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ? ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್, ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
6: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಮೈ ಬಡಿಸಿ ದುಡ್ದು ಸಂಪಾದನೆ ಮಾಡಬಾರ್ದ?
1: ಇನ್ನು ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ಕಿರವ, ಅದೇನು ಅದರ್ತೀಯ
0: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
1: ಅಯ್ಯೋ ಸುಮ್ಕಿರವೋ,
0: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ವೈದ್ಯಕೀಯ ಹಾಗೂ ಶಲ್ಯ ವಿಜ್ಞಾನಕ್ಕೆ ಆಯುರ್ವೇದದ ಕೊಡುಗೆ ಎಂದೇ ಕರೆಯಲ್ಪಡುವ ಕ್ಷಾರಸೂತ್ರದ ಬಗ್ಗೆ ಚರ್ಚಿಸೋಣ. ವೈದ್ಯಶಾಸ್ತ್ರದಲ್ಲಿ ಬಗಂಧರ ಅಂದರೆ ಫಿಸ್ಟುಲ, ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಕಾಯಿಲೆಗಳು ತಲತಲಾಂತರದಿಂದಲೂ ಕ್ಲಿಷ್ಟಕರವಾದ ಸಮಸ್ಯೆ. ಇಂಥ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮ ಇಲ್ಲದೆ ಕಡಿಮೆ ನೋವು ಹಾಗೂ ಕಡಿಮೆ ರೆಸ್ಟ್ನಲ್ಲೇ ಗುಣಮುಖ ಮಾಡಬಲ್ಲ ವಸ್ತು ಎಂದರೆ ಅದು ಕ್ಷಾರಸೂತ್ರ. ನೋಡಲು ಅದು ಒಂದು ದಾರ, ಆದರೆ ಪರಿಣಾಮ ಮಾತ್ರ ವಾಸಿಯಾದವನೇ ಹೊಗಳಬಲ್ಲ. ಕ್ಷಾರಸೂತ್ರ ಅಂದರೆ ಏನು ಹಾಗಿದ್ರೆ? ಕ್ಷಾರಸೂತ್ರ ಎಂದರೆ ಔಷಧಯುಕ್ತ ದಾರ. ಔಷಧ ಅಂದರೆ ಸಾಮಾನ್ಯ ಔಷಧನ ಅಲ್ಲ, ಮೂರು ಘಟಕ ಇರುತ್ತೆ. ಮೊದಲನೆಯದು ಸ್ನೂಹಿ ಕ್ಷೀರ ಅಥವಾ ಕಳ್ಳಿಗಿಡದ ಹಾಲು ಅಂತ ನಾವು ಕರಿತೇವೆ. ಎರಡನೆಯದು ಅರಿಶಿನ ಪುಡಿ, ಅಪಮಾರ್ಗ ಕ್ಷಾರ ಅಥವಾ ಉತ್ತರಣೆಯ ಕ್ಷಾರೀಯ ಔಷಧ. ಈ ಒಂದೊಂದು ಔಷಧವು ನಮ್ಮ ಶರೀರದ ಜೀವಕೋಶಗಳ ಮೇಲೆ ವಿಶಿಷ್ಟವಾದ ಹೀಲಿಂಗ್ ಪ್ರಭಾವವನ್ನ ಹೊಂದಿದೆ. ಹಾಗಿದ್ರೆ ಈ ಕ್ಷಾರಸೂತ್ರವನ್ನ ಹೇಗೆ ತಯಾರು ಮಾಡುತ್ತಾರೆ? 21 ದಿನ 21 ಲೇಯರ್ ಅಥವಾ ಎಳೆಯಾಗಿ ಕ್ಷಾರಸೂತ್ರ ನಿರ್ಮಾಣ ಆಗುತ್ತೆ. ಮೊದಲು 11 ದಿನ ಅಥವಾ 11 ಎಲೆಗಳು ಸ್ನೂಹಿ ಕ್ಷೀರ ಅಥವಾ ಗುಗ್ಗುಳು ಇಂದ ಕೂಡಿರುತ್ತೆ. ಎರಡನೆಯ ಎಲೆಗಳು ಸ್ನೂಹಿ ಕ್ಷೀರ ಮತ್ತು ಅಪಮಾರ್ಗದ ಕ್ಷಾರದಿಂದ ಕೂಡಿರುತ್ತೆ. ಹಾಗೂ ಕೊನೆಯ 3 ಪದರ ಅಥವಾ ಎಲೆಗಳು ಅಪಮಾರ್ಗ ಕ್ಷೀರ ಮತ್ತು ಹರಿದ್ರೆಯಿಂದ ಕೂಡಿರುತ್ತೆ. ಹಾಗಾಗಿ 21ನೇ ದಿನ ನಮಗೆ ಒಂದು ಕ್ಷಾರಸೂತ್ರ ಸಿದ್ಧವಾಗುತ್ತೆ. ಕ್ಷಾರಸೂತ್ರ ಹೇಗೆ ಬಳಕೆ ಮಾಡುವಂತದ್ದು ಅಂತ ನೋಡಿದ್ರೆ, ಮೊದಲೇ ಹೇಳಿದ ಹಾಗೆ ಮುಖ್ಯವಾಗಿ

0: ಅಡಿವ್ರಣದಲ್ಲಿ ಅಥವಾ ಫಿಸ್ಟುಲಾ ಅಥವಾ ಏಲೋದಲ್ಲಿ ಮತ್ತು ಪೈಲಿಸ್ನಲ್ಲಿ ಇದರ ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನು ನಾವು ಮಾಡ್ತೇವೆ. ಪೈಲಿಸ್ನಲ್ಲಿ ಉಪಯೋಗಿಸಿದ ಕ್ಷಾರಸೂತ್ರ ಪೈಲ್ಸ್ ರಕ್ತನಾಳಗಳೇನಿದೆಯೋ ಅದನ್ನ ಪೂರ್ತಿಯಾಗಿ ಸುಟ್ಟು ಬುಡ ಸಮೇತ ಗುದಮಾರ್ಗದಿಂದ ಉದುರು ಹೋಗೋ ಹಾಗೆ ಮಾಡುತ್ತೆ. ಇನ್ನು ಈ ಫಿಸ್ಟುಲಾ ಏನು ಅಥವಾ ಭಗಂಧರ ಕಾಯಿಲೆಯಲ್ಲಿ ನಾವು ಏನು ಕ್ಷಾರಸೂತ್ರವನ್ನ ಉಪಯೋಗಿಸುತ್ತೇವೋ ಅದು ಇತರೆ ವೈದ್ಯ ಪದ್ಧತಿಯಲ್ಲಿ ಅದರ ಗುಣಮುಖ ಮಾಡುವಂಥದ್ದು ಸ್ವಲ್ಪ ಕ್ಲಿಷ್ಟಕರವಾಗಿದ್ದು, ನಮ್ಮ ಕ್ಷಾರಸೂತ್ರ ನಾವು ಬಳಸಿದಾಗ ಅದು ಒಂದು ಕಡೆಯಿಂದ ಅದು ವಾಸಿಯಾಗುತ್ತಾ ಬರುತ್ತೆ, ಇನ್ನೊಂದು ಕಡೆ ಅದರ ಹೊಸ ಜೀವಕೋಶಗಳು ಅಲ್ಲಿ ರಿಪ್ಲೇಸ್ ಆಗುವುದರಿಂದ ಟ್ರೀಟ್ಮೆಂಟ್ ಬಹಳ ಸುಲಭದಲ್ಲಿ ಆಗುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲಿ ಉತ್ತರಣೆಯ ಒಂದು ಕ್ಷಾರ ಏನಿದೆಯೋ ಅದು ಭಗಂಧರ ಭಾಗದಲ್ಲಿ ಕೀವನ್ನ ತಡೆಗಟ್ಟುತ್ತೆ. ಇನ್ನು ಅರಿಶಿಣದ ಪುಡಿ ಏನಿದೆಯೋ ಅದು ಜೀವಕೋಶಗಳ ರೀಜನರೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಈ ಕಳ್ಳಿ ಗಿಡದ ಹಾಲೇನಿದೆಯೋ ಅದು ತುಂಬಾ ತೀಕ್ಷ್ಣವಾಗಿರುವ ಕಾರಣ ಅಲ್ಲಿ ಯಾವುದೇ ತರದ ಪಸ್ಸನ್ನ ಶೇಖರಣೆ ಆಗದೇ ಇರುವ ಹಾಗೆ ನೋಡಿಕೊಳ್ಳುತ್ತೆ, ಹಾಗೂ ಅದರ ತೀಕ್ಷ್ಣತೆಯಿಂದಾಗಿ ಈ ಜೀವಕೋಶಗಳ ರೀಜನರೇಷನ್ ಅಲ್ಲಿ ಹೆಲ್ಪ್ಫುಲ್ ಆಗುವಂತದ್ದು. ಹಾಗಾಗಿ ಕ್ಷಾರಸೂತ್ರದಿಂದ ಈ ಭಗಂಧರ ಕಾಯಿಲೆ ವಾಸಿಯಾದಲ್ಲಿ ಇನ್ನೊಮ್ಮೆ ಆ ಜಾಗದಲ್ಲಿ ಭಗಂಧರ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ, ಕೇವಲ ನಗಣ್ಯ ಅಂತ ಹೇಳ್ಬೋದು. ಇಂತಹ ಹಲವಾರು ವಿಶಿಷ್ಟ ಗುಣಗಳನ್ನು ಹೊಂದಿರುವ ಕ್ಷಾರಸೂತ್ರದ ಬಳಕೆ ಫಿಸ್ಟುಲಾ ಕಾಯಿಲೆ ಇದ್ದವರು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಶ್ರೋತೃಗಳೇ ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕ್ಷಾರಸೂತ್ರ ಕುರಿತು ಮಾಹಿತಿ ತಿಳಿಸಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೇ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

0: ಮೈ ಬಡಿಸಿ ದುಡ್ದು ಸಂಪಾದನೆ ಮಾಡ್ಬಾರ್ದ?
1: ಇನ್ನು ಹಿಂಗ್ ಮಾಡಕ್ಕಿಲ್ಲ. ಅವ ಸುಮ್ಕಿರವ ಅದೇನು ಒದರ್ತೀಯ
0: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ,
1: ಅಯ್ಯೋ ಸುಮ್ಕಿರವು.
0: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.

ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ನೈದಿಲೆ ಗಾದೆ ಘಮ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ.

ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮೊದಲಿಗೆ ಒಂದು ಭಕ್ತಿಗೀತೆಯನ್ನ ಕೇಳೋಣ. ಹೆಚ್ ಎಲ್ ಶೇಷಚಂದ್ರ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಇನ್ನು ಮುಂದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪುಷ್ಪ ಜಗದೀಶ್.

0: ಇದುವರೆಗೆ ಕಾರ್ಯಕ್ರಮ ಮಿಶ್ರ ಮಾಧುರ್ಯ ಪ್ರಸಾರವಾಯಿತು. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಚೂಸ್ ಮಾಡಬೇಕು?
1: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
0: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಹಿಂದೆ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
3: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
4: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: The number you've dialed is currently busy. Kindly try again.
1: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ. ಇಷ್ಟೊಂದು ಬಿಜಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಹೇ, ನಿಮ್ಗೊಂದ್ ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ. ಜೊತೆಗೆ ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. EMI ಕೂಡ ಲಭ್ಯವಿದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
4: FM 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 9:00. ಇದೀಗ ಬೆಂಗಳೂರು ಕೇಂದ್ರದಿಂದ ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ.

0: ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
1: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ. ಮೈಸೂರು ವೃತ್ತಾಂತರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ NS ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
2: ಮೈಸೂರು ನಗರದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತೊಂದು ವೃತ್ತ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವೃತ್ತ. ಇದನ್ನ ಕ್ಯಾರ್ ಸರ್ಕಲ್ ಅಂತ ಕರಿತೀವಿ.
3: ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.
2: ಇದು ನಮ್ಮ ದೇವರಾಜ ಅರಸು ರಸ್ತೆ, ಸಯಾಜಿರಾವ್ ರಸ್ತೆ, ಹೊಸ ಸಯಾಜಿರಾವ್ ರಸ್ತೆ ಮತ್ತು ಆಲ್ಬರ್ಟ್ ವಿಕ್ಟರ್ ರಸ್ತೆ, ಈ ನಾಲ್ಕು ರಸ್ತೆಗಳು ಸೇರುವ ಮಧ್ಯಭಾಗದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ ಇದೆ. ಶಿಲ್ಪ ಅದರ ಮಧ್ಯದಲ್ಲಿ ಮಾಡಿಟ್ಟಿದ್ದಾರೆ. ಇದು 1952 ಈ ಶಿಲ್ಪದ ಇನಾಗರೇಷನ್ ಅನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದು

0: ಮಾಡಿದ್ರು. ಈ ಶಿಲ್ಪವನ್ನು ಮಾಡಿದಂತಹವರು ಕಾಮತ್ ಅಂತಕ್ಕಂತಹವರು. ಇದು ಬಹಳ ಆಕರ್ಷಕವಾಗಿದೆ. ಇದಕ್ಕೂ ಸಹ ಒಳ್ಳೆಯ ಮಂಟಪವನ್ನು ಮಾಡಿದ್ದಾರೆ. ಆ ಮಂಟಪಕ್ಕೆ ಹತ್ತಿ ಹೋಗಲಿಕ್ಕೆ ಒಳ್ಳೆಯ ಹಂತಗಳನ್ನು ಮಾಡಿದ್ದಾರೆ ನಾಲ್ಕು ದಿಕ್ಕಿನಿಂದಲೂ. 1952 ವಿಶ್ವೇಶ್ವರಯ್ಯನವ್ರನ್ನ ವಿಶೇಷವಾಗಿ ಇದರ ಇನಾಗ್ರೇಷನ್ಗೆ ಕರೀತಾರೆ. ಅವರು ಬರುವಾಗಲೇ ಹೇಳ್ತಾರೆ, ನಾನು ನನ್ನ ಕಾರನ್ನು ಅರಮನೆ ಹತ್ರ ನಿಲ್ಲಿಸಿ ಬರಿಕಾಲಲ್ಲಿ ನಾನು ನಡ್ಕೊಂಡು ಬಂದು ಈ ವೃತ್ತದ ಇನಾಗ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಶ್ಚರ್ಯ ಪಟ್ಬಿಡ್ತಾರೆ ಎಲ್ಲ, ಈ ವಯಸ್ಸಲ್ಲಿ ಪಾಪ ಹಿಂಗೆ ನಡ್ಕೊಂಡು ಬರ್ತಾರೆ ಇವರು ಅಂತ. ಹಾಗೇ ಬಂದು ಇದನ್ನು ಅಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಅಂದರೆ 1952 ಮೊದಲು ಇಲ್ಲಿ ಒಂದು ಫೌಂಟನ್ ಇತ್ತು. ಇದನ್ನು ಎಲಿಗೆಂಟ್ ಫೌಂಟನ್ ಅಂತ ಕರೀತಾರೆ. ಇದನ್ನು ಈ ಫೌಂಟನನ್ನು ಅಲ್ಲಿಂದ ಸ್ಥಳಾಂತರ ಮಾಡಿದ್ರು. ಸ್ಥಳಾಂತರ ಮಾಡಿ ನಾನು ನಮ್ಮ ಜೆ ಕೆ ಗ್ರೌಂಡ್ಸು ಧನವಂತರಿ ರಸ್ತೆ ಸೇರುವ ಒಂದು ಮೂಲೆಯಲ್ಲಿ ಎಲಿಗನ್ ಫೌಂಟನನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಫೌಂಟನ್ ಸರ್ಕಲ್ ಅಂತಲೇ ಕರೀತಾ ಇದ್ರು. ಅದರ ಮುಂಭಾಗದಲ್ಲೇ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ಹೆಸರು ಸಹ ಫೌಂಟನ್ ವ್ಯೂ ಅಂತ ಹೋಟೆಲನ್ನು ಮಾಡಿದರು. ಅದು ಅಲ್ಲಿಂದ ಮತ್ತೆ ಸ್ಥಳಾಂತರಗೊಂಡು ಈಗ ಮೈಸೂರು ಬೆಂಗಳೂರು ರಸ್ತೆಗೆ ಅದನ್ನು ಸ್ಥಳಾಂತರಗೊಂಡಿದೆ. ಯಾಕಂದರೆ ರಸ್ತೆ ಅಗಲ ಮಾಡುವಾಗ ಆ ವೃತ್ತವನ್ನು ಅಲ್ಲಿಂದ ತೆಗೆದ್ರು. ಹೀಗೆ ಈ ಶಿಲ್ಪ, ಇದು ಸಹ ಮಾರ್ಬಲ್ನಿಂದ ಮಾಡಿರ್ತಕ್ಕಂಥದ್ದು. ಬಹಳ ಅದರ ಆಕರ್ಷಣೆ, ಅದಕ್ಕೆ ಇರ್ತಕ್ಕಂಥದ್ದೆಲ್ಲ ನಾವು ನೋಡಬಹುದು. 10ನೇ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹಿಂಭಾಗದಲ್ಲಿ ಒಂದು ಉದ್ದವಾದ ಗೌನ್ ಇದೆ. ಈ ಗೌನ್ ಏನೋ ಅವರು ತಮಾಷೆಗೆ ಕಟ್ಕೊಂಡಿರ್ತಕ್ಕಂಥದ್ದಲ್ಲ, ಇದು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಒಂದು ಬಿರುದು. ಇದನ್ನು ಕೊಡುವಾಗ ಅದಕ್ಕೆ ಒಂದು ಟೈಟ್ಲನ್ನು ಕೊಟ್ಟಿದ್ದಾರೆ, GCSI ಅಂತ ಕರೀತಾರೆ. ಇದು ಗ್ರ್ಯಾಂಡ್ ಸ್ಟೇಟ್ಸ್ ಕಮಾಂಡರ್ಸ್ ಅಂತ ಅದಕ್ಕೆ ಹೆಸರು. ಇದನ್ನು ಕೊಟ್ಟಿದ್ದಾರೆ, ಅದನ್ನು ಅವ್ರು ಹಾಕ್ಕೊಂಡೇ ಎಲ್ಲರ ಮುಂದೇನು ಬರ್ತಾ ಇದ್ದಿದ್ದು. ಈ ವೃತ್ತದಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ಫೌಂಡೇಶನ್ ಇದೆ. ಬಹುಶಃ ಯಾವ ವೃತ್ತಕ್ಕೂ ಯಾವ ಶಿಲ್ಪಕ್ಕೂ ಇಂತಹ ಒಂದು ದೊಡ್ಡ ಫೌಂಡೇಶನ್ ಇಲ್ಲ. ಇದೇನಾಯ್ತು ಅಂದರೆ, ಕಳೆದ ವರ್ಷ ಇದೇ ದಸರಾ ಟೈಮ್ನಲ್ಲಿ ಅದನ್ನ ಸ್ವಚ್ಛಗೊಳಿಸ್ತಾ ಇದ್ದಂತಹ ಕಾರ್ಪೊರೇಷನ್ ಇಂಜಿನಿಯರ್ ವೆಂಕಟೇಶ್ ಅನ್ನುವರು ಕೆಳಭಾಗದಲ್ಲಿರ್ತಕ್ಕಂಥ ಒಂದು ತೆವಳ್ಕೊಂಡು ಸುಮ್ಮನೆ ಭಾಳ ಬಗ್ಗಿ ಹೋಗಬೇಕಾದಂಥ ಒಂದು ಸಣ್ಣ ದ್ವಾರ ಇದೆ, ಅದ್ರ ಒಳಗಡೆ ಹೋಗಿ ನೋಡ್ಬಿಟ್ಟು ಬಂದು ನನಗೆ ಫೋನ್ ಮಾಡಿದ್ರು. ನಾವು ಎಲ್ಲ ಇಂಟ್ಯಾಕಿನ ಮೆಂಬರ್ಗಳಾದಂತಹ ನಾನು, ಪಿ ನಿತ್ಯಾನಂದ್, ಸುಧೀರ್ ಕುಮಾರ್ ಮತ್ತು NS ಆನಂದ್ ಉಳಿದವರೆಲ್ಲ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯಕರವಾದಂಥ ಫೌಂಡೇಶನ್ ಅಲ್ಲಿದೆ. ಅಂದರೆ ಮಧ್ಯಭಾಗದಲ್ಲಿ ಶಿಲ್ಪದ ಕೆಳಭಾಗಕ್ಕೆ ಬರುವಂತೆ ಒಂದು ವೃತ್ತಾಕಾರದ ದೊಡ್ಡ ಒಂದು ಪಿಲ್ಲರ್ ಇದೆ. ಅದು ಮೊದಲನೇ ಸರ್ಕಲ್ಲು. ಎರಡನೇದು 8 ಕಂಬಗಳು ಬರುವಂತೆ ಮತ್ತೊಂದು ವೃತ್ತವನ್ನು ಮಾಡಿದ್ದಾರೆ. ಮೂರನೇದು ವೃತ್ತದ ಕೊನೆಯ ಭಾಗಕ್ಕೆ ಬರುವಂತೆ ಮತ್ತೆ ಕಂಬಗಳನ್ನು ಹಾಕಿ ಈ ಫೌಂಡೇಶನನ್ನು ಮಾಡಿ ಅದಕ್ಕೆ ಸುತ್ತಲೂ ಮೇಲ್ಗಡೆ ಸಿಮೆಂಟು ಕಬ್ಬಿಣ ಬಳಸಿ ಈ ವೃತ್ತಗಳನ್ನು ಮಾಡಿ ಅದರ ಮೇಲೆ ಸರ್ಕಲ್ ಬರುವಂತೆ ಮಾಡಿದ್ದಾರೆ. ಆಶ್ಚರ್ಯ ಆಯಿತು ನಮಗೆಲ್ಲ ನೋಡಿ. ಯಾಕೆ ಅಂತಂದರೆ ಇಂತಹ ಒಳ್ಳೆ ಆರ್ಕಿಟೆಕ್ಚರಲ್ ಡಿಸೈನನ್ನು ಹೇಗೆ ಮಾಡಿದ್ರು ಅಂತ. ಒಳಗಡೆ ಹೋಗಿ ಸುಮಾರೊಂದು 20 ಆಳ ಇದೆ ಅದು. ಆ ಆಳದಲ್ಲಿ ನಿಂತ್ಕೊಂಡ್ರೆ ನೀವೆಲ್ಲ ನೋಡಬಹುದು. ಅದಕ್ಕೆ ಸೈಡಲ್ಲೆಲ್ಲ ವಿಂಡೋಸ್ ಇದೆ. ಆ ವಿಂಡೋಸಿಂದ ನೀರು ಬಂದು ಒಳಗಡೆ ತುಕ್ಕಿಡಿದು ಹೋಗಿತ್ತು ಕಬಣ ಎಲ್ಲ. ಅದನ್ನೆಲ್ಲ ಇತ್ತೀಚೆಗೆ ಶರೀಫ್ ಅವರು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಅದನ್ನ ಸಂರಕ್ಷಣೆ ಮಾಡಿದ್ದಾರೆ. ಇವತ್ತು ಬಹಳ ಪ್ರಸಿದ್ಧವಾದ ಒಂದು ವೃತ್ತ ಈ ಮೈಸೂರಲ್ಲಿದೆ ಅಂತಂದರೆ ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತದಲ್ಲಿ ಮತ್ತೊಂದು ಆಕರ್ಷಣೆ ಅಂತಂದರೆ ಅದರ ಮೇಲೆ ಇರತಕ್ಕಂತಹ ಒಂದು ಡೂಮ್ ಮತ್ತೆ ಆಕರ್ಷಕವಾಗಿದೆ. ಇದರಲ್ಲಿ ಮೇಲ್ಭಾಗದಲ್ಲಿ ಇದಕ್ಕೂ ಸಹ ಒಂದು ಕಳಸ ಇದೆ. ಈ ಡೂಮ್ ಎಲ್ಲ ರೀತಿಯಲ್ಲೂ ಆಕರ್ಷಕವಾಗಿರ್ತಕ್ಕಂಥದ್ದು. ಇದು ಇತ್ತೀಚೆಗೆ ಕಳೆದ ದಸರಾ ಸಂದರ್ಭದಲ್ಲಿ ಇದಕ್ಕೆ ಹಾನಿಯಾಗಿ ಅದು ಬಿದ್ದೋಗಿತ್ತು ಒಂದು ಭಾಗ. ಇದೇ ವೆಂಕಟೇಶ್ ಕಾರ್ಪೊರೇಷನ್ ಇಂಜಿನಿಯರು ಅದನ್ನು ಮೇಲೆ ಹತ್ತಿ ಇಂಟ್ಯಾಕ್ನವರು ಸಹ ನಿಂತ್ಕೊಂಡು ಅದರ ಸಂರಕ್ಷಣೆಯನ್ನು ಮಾಡೋದಕ್ಕೆ ಅವ್ರಿಗೂ ಸಹಾಯ ಮಾಡಿದ್ವಿ. ಆ ಸಂರಕ್ಷಣೆಯನ್ನು ಮಾಡಿ ಇವತ್ತು ಅದು ಅದೇ ರೀತಿ ಅದೇ ವಸ್ತುಗಳನ್ನು ಬಳಸಿ ಅದರ ಸಂರಕ್ಷಣೆ ಮಾಡಿದ್ದಾರೆ. ಇದು ಸಹ ಸುಂದರವಾಗಿ ಕಾಣ್ತಕ್ಕಂಥ ಒಂದು ವೃತ್ತಾಕಾರದ ಮೇಲ್ಭಾಗದಲ್ಲಿರ್ತಕ್ಕಂಥ ಡೂಮ್ ಆಕರ್ಷಕವಾಗಿರ್ತಕ್ಕಂಥದ್ದು ನಾವು ನೋಡಬಹುದು.
1: ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಕುರಿತು ಬಿಎಂ

ಶ್ರೀಯವರು ರಚಿಸಿದ ಒಂದು ಪ್ರಗಾತ ಹೀಗಿದೆ. ಬ್ರಹ್ಮದಲ್ಲಿ, ಕ್ಷಾತ್ರದಲ್ಲಿ, ನೀತಿಯಲ್ಲಿ, ನೆರೆ ಪಳಗೆ ಮೈಮೆ ವೆತ್ತಿಹರು, ಒಮ್ಮೆ ನಾಡನು ತಿರುಗಿ ಹಳ್ಳಿಗರ ನೆಮ್ಮದಿಯ ನೇರ್ಪಡಿಸುತ್ತಿಹರು, ಒಮ್ಮೆ ಹೊಳಲನ್ನು ಮೆರೆದು ಮಿತ್ರ ರಾಜರ ಬರಿಸಿ ಸುಖಗೊಳಿಸುತ್ತಿಹರು, ಹೊಳೆಗಳನ್ನು ತಡೆಗಟ್ಟಿ ಬೆಂದ ಕಾಡನ್ನು ಬೆಳೆಸಿ ಹಸುರೆರುಚುತಿಹರು, ಬೆಟ್ಟದಲ್ಲಿ ವಿಹರಿಸುತ್ತ ಜಾತ್ರೆಗಳ ಸಂಭ್ರಮಕ್ಕೆ ಸಡಗರಿಸುತ್ತಿಹರು, ಜ್ಞಾನಿಗಳ ಗೋಷ್ಠಿಯಲ್ಲಿ ಕೇಳುವರು, ಬರಸುವರು, ತಾವೇ ಬರೆಯುವರು, ಪ್ರಜೆಗಳುಲುಮೆಯ ಸೆಳೆದು ರಾಜ್ಯದಲ್ಲಿ ಗಣ್ಯತೆಯ ಪಡೆದು ಮೆರೆಯುವರು.

ಝಗಮಗಿಸುವ ವಿದ್ಯುತ್ ದೀಪಗಳು ಉರಿಯಬೇಕಾದರೆ 1905 ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದರ ಸ್ಥಾಪನೆಗೆ ಕಾರಣೀಭೂತರು ನಾಲ್ವಡಿಯವರೇ. ಮೈಸೂರಿನಲ್ಲಿರುವ ಲಲಿತ ಮಹಲ್, ಚೆಲುವಾಂಬ, ಜಯಲಕ್ಷ್ಮಿ ವಿಲಾಸ್, ರಾಜೇಂದ್ರ ವಿಲಾಸ ಅರಮನೆಗಳು ಹಾಗೂ ಕ್ರಾಫರ್ಡ್ ಭವನ, ಲ್ಯಾನ್ಸ್ಡೌನ್ ಕಟ್ಟಡ, ಗನ್ ಹೌಸ್, ಮಹಾನಗರ ಪಾಲಿಕೆ ಕಟ್ಟಡ, ಕೃಷಿ ಇಲಾಖೆ ಕಟ್ಟಡ, ದೇವರಾಜ ಮಾರುಕಟ್ಟೆಗಳು ನಿರ್ಮಾಣಗೊಂಡದ್ದು ಕೃಷ್ಣರಾಜ ಒಡೆಯರವರ ಆಡಳಿತಾವಧಿಯಲ್ಲಿಯೇ.

ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:45.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಮಡಿಕೇರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಶ್ರೀರಾಮ್ ಚಿತ್ರದ ಗೀತೆ. ಗೀತೆಯ ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ನಲ್ಲಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಭಿ ವಿ ಅವರ ಧ್ವನಿಯಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಗೀತೆ. ಗೀತೆಯ ರಚನೆ ಶಶಿರಾಜ್ ಕಾವೂರ್, ಸಂಗೀತ ನೀಡಿದ್ದಾರೆ ಬಿ ಅಜ್ನೀಶ್ ಲೋಕನಾಥ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಶ್ರೀ ಮಂಜುನಾಥ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 10:45 ಸೆಕೆಂಡುಗಳು.

ಆಕಾಶವಾಣಿ ಮಡಿಕೇರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಪಂಡಿತ್ ಅಜಿತ್ ಮುಖರ್ಜಿ ಅವರ ವಯೋಲಿನ್ ವಾದನ. ರಾಗ್ ಶುಕ್ಲ ಬಿಲವಾಲ್, ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅಜಿತ್ ಮುಖರ್ಜಿ ಅವರಿಂದ ವಯೋಲಿನ್ ವಾದನ ಪ್ರಸಾರವಾಯಿತು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.
3: ಮೈ ಬಡಿಸಿ ದುಡ್ದು ಸಂಪಾದನೆ ಮಾಡಬಾರ್ದು.
4: ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಅದೃತಿಯ
3: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
4: ಅಯ್ಯೋ ಸುಮ್ಕಿರವು,
3: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
4: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.

ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ನೈದಿಲೆ ಗಾದೆ ಘಮ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ.

0: ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:33:23 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಪ್ರಿಯ ಶ್ರೋತೃಗಳೇ, ಗಾನ ಬಜಾನ ಕಾರ್ಯಕ್ರಮವನ್ನು ತಮಗೆ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಿಟ್ಟಂಗಡ ರವಿ ಸುಬ್ಬಯ್ಯ. ಆರಂಭದಲ್ಲಿ ಕೇಳೋಣ ರಂಗೀಲ ರಾಜ.

ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಈಶ್ವರ್ ಕುಮಾರ್. ಸಿಕಂದರ್ ಭಾರತಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಈಶ್ವರ್ ಕುಮಾರ್.

ಇನ್ನು ಮುಂದೆ ಕೇಳೋಣ. ಕಾಲಭೈರವ ಅವರ ಸ್ವರದಲ್ಲಿ ಬಾಹುಬಲಿ 2 ಚಿತ್ರದ ಈ ಗೀತೆಯನ್ನು, ಎಂ ಎಂ ಕ್ರೀಮ್ ಅವರ ಸಂಗೀತ, ಮನೋಜ್ ಮಂಟಶಿರ್ ಅವರ ಸಾಹಿತ್ಯ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ. ರಿಯಾ ಮುಖರ್ಜಿಯವರ ಸಾಹಿತ್ಯಕ್ಕೆ MM ಕ್ರೀಮ್ ಸಂಗೀತ ಅಳವಡಿಸಿ ವಿಶಾಲ್ ಮಿಶ್ರಾ ಹಾಗೂ ರಾಹುಲ್ ಸಿಪ್ಲಿಂಗು ಹಾಡಿರುವಂಥ ಗೀತೆ, ಚಿತ್ರ RRR.

ಶ್ರೋತೃಗಳೇ, ಮುಂದಿನ ಗೀತೆ ಮ್ಯಾಂಡಿ ಗಿಲ್ ಅವರ ಸ್ವರದಲ್ಲಿದೆ. ಶ್ಲೋಕೆ ಹಾಗೂ ಮ್ಯಾಂಡಿ ಗಿಲ್ ಅವರ ಸಾಹಿತ್ಯಕ್ಕೆ ಶುಭಂ ಶ್ರೀರುಲ್ ಸಂಗೀತ ನೀಡಿದ್ದಾರೆ. ಚಿತ್ರ ಬಾಂಗ್ರಪಾಲೆ.

ಆತ್ಮೀಯ ಶ್ರೋತೃಗಳೇ, ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ತನ್ಹಾಜಿ ಚಿತ್ರದ ಈ ಗೀತೆಯನ್ನು ಹಾಡಿದರೆ ಹರ್ಷದೀಪ್ ಕೌರ್. ಅನಿಲ್ ವರ್ಮಾ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಸಚ್ಚಟ್ ಹಾಗೂ ಪರಂಪರಾ.

ಶ್ರೋತೃಗಳೇ, ಗಾನಭಜನ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಇರ್ಷಾದ್ ಕಮಿಲ್ ಅವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಸಂಗೀತ ಅಳವಡಿಸಿ ಶ್ರೇಯಾ ಘೋಷಾಲ್ ಹಾಡಿರುವ ಅಟ್ರಂಗಿ ರೇ ಚಿತ್ರದ ಗೀತೆ.

ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:12 ಆಗಲಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ವಿಜಯದಶಮಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಅನುರಾಧ ಶ್ರೀರಾಮ್, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ದೇವಾ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ಸೌಮ್ಯ ಮಹಾದೇವನ್ ಅವರ ಸ್ವರದಲ್ಲಿ ನವಗ್ರಹ ಚಿತ್ರದ ಗೀತೆಯನ್ನು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದವರು ವಿ ಹರಿಕೃಷ್ಣ.

ಆದ ಮೆಸೋತುಗಳೇ ಇನ್ನು ಮುಂದೆ ಕೇಳೋಣ. ನಿರ್ಬಂಧ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್. ಸಂಗೀತ ನೀಡಿದವರು ರಾಜೇಶ್ ರಾಮನಾಥ್.

ಇನ್ನು ಮುಂದೆ ಮಧುಬಾಲ ಕೃಷ್ಣ ಅವರ ಸ್ವರದಲ್ಲಿ ಆಪ್ತಮಿತ್ರ ಚಿತ್ರದ ಗೀತೆ ಒಂದನ್ನು ಕೇಳೋಣ. ಗೋಟೋರಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ಗುರುಕಿರಣ್.

ಇನ್ನು ಮುಂದೆ ಕೇಳಿ ಅವನೇ ನನ್ನ ಗಂಡ ಚಿತ್ರದ ಗೀತೆ, ಹಾಡಿದ್ದಾರೆ ಲತಾ ಹಂಸಲೇಖ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಆತ್ಮೀಯ ಶ್ರೋತೃಗಳೇ, ಗಾನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕನ್ನಡ ಚಿತ್ರಗೀತೆಗಳು ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಸಂಗೀತ ಅಳವಡಿಸಿ ಗುರುಕಿರಣ್ ಹಾಗೂ ಲಕ್ಷ್ಮಿ ಹಾಡಿರುವ ಈ ಗೀತೆಯನ್ನು ಕೇಳೋಣ. ಈಗ ಚಿತ್ರ ಪಾರ್ಥ.

ಶ್ರೋತೃಗಳೇ, ಇನ್ನೊಂದೇ ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ದೇವ ಸಂಗೀತ ಅಳವಡಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸ್ವರ್ಣಲತಾ ಹಾಡಿರುವ ಗೀತೆಯನ್ನು. ಚಿತ್ರ ವಿಜಯದಶಮಿ

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನ್ ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಬಂದಾಗ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು, ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಗೆಳತಿಯರೇ, ಪತ್ರ ಬರೀತೀರಲ್ಲ?
1: ಆತ್ಮೀಯ ಶ್ರೋತೃಗಳೇ, ಕನ್ನಡ ಚಲಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಮನೆದೇವರು ಚಿತ್ರದ ಈ ಗೀತೆಯನ್ನು. ಹಾಡಿದರೆ ಮನು ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಏನ್ರಿ ಮದ್ವೆಯಾಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ, ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಬೆಳಕಾಯಿತು
1: ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.
3: ಶ್ರೋತೃಗಳೇ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ. ಕೆ ಕಲ್ಯಾಣ ಅವರ ಸಾಹಿತ್ಯಕ್ಕೆ ದೇವ ಸಂಗೀತ ಅಳವಡಿಸಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು.

0: ಮೈ ಬಡಿಸಿ ದುಡ್ದು ಸಂಪಾದನೆ ಮಾಡ್ಬಾರ್ದ?
1: ಇನ್ನು ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಒದರ್ತೀಯ
0: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
1: ಅಯ್ಯೋ ಸುಮ್ಕಿರವೋ,
0: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.

ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ನೈದಿಲೆ ಗಾದೆ ಘಮ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ.

0: ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಬಾಳು ಬೆಳಕಾಯಿತು.
3: ಆತ್ಮೀಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ಸುಪ್ರಿಯ ರಾಮ ಅವರ ಸ್ವರದಲ್ಲಿ ಶ್ರೀ ಭರತ ಬಾಹುಬಲಿ ಚಿತ್ರದ

ಆತ್ಮೀಯ ಶ್ರೋತೃಗಳೇ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಆಪ್ತರಕ್ಷಕ ಚಿತ್ರದ್ದು, ಹಾಡಿದ್ದಾರೆ ಲಕ್ಷ್ಮೀ ನಟರಾಜ್. ಗೋಟೋರಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗುರು ಕಿರಣ್.

0: ಸಮಯ 12 ಗಂಟೆಯಾಗಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಅಂಚೆ ವೃತ್ತ ರಾಷ್ಟೀಯ ಅಂಚೆ ಸಪ್ತಾಹದ ಅಂಗವಾಗಿ ಆಯೋಜಿಸಿರುವ ಅಂಚೆ ಚೀಟಿ ಸಂಗ್ರಹ ಫಿಲಾಟೆಲಿ ಪಾಸ್ಪೋರ್ಟ್ ಮಾರಾಟಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. 2 ದಿನಗಳಲ್ಲಿ ರಾಜ್ಯಾದ್ಯಂತ 8,000 ಫಿಲಾಟೆಲಿ ಪಾಸ್ಪೋರ್ಟ್ಗಳು ಮಾರಾಟವಾಗಿವೆ. ಫಿಲಾಟೆಲಿ ಪಾಸ್ಪೋರ್ಟ್ ಪ್ರವಾಸ ಕೋಶವಾಗಿದ್ದು, ಇದನ್ನು ಖರೀದಿಸಿದವರು ರಾಜ್ಯ ಸುತ್ತಿ ಪ್ರಯಾಣದ ದಾಖಲೆಯೊಂದಿಗೆ ಪ್ರವಾಸದ ಪ್ರಯೋಜನ ಪಡೆಯಬಹುದು ಎಂದು ಕರ್ನಾಟಕ ಅಂಚೆ ವೃತ್ತದ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಅರಮನೆ ಮೈದಾನದಲ್ಲಿ ಆಯೋಜಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಹಿರಿಯ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಸಾಹಿತಿ ಡಾ ನಾಗಮಣಿ ಶ್ರೀನಾಥ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ವಿದ್ಯುತ್ ದೀಪಾಲಂಕಾರಕ್ಕೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಮೈಸೂರು ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಸಿಎಂ ಕಪ್ 2026ಕ್ಕೆ ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ನಾಡಹಬ್ಬ ಮೈಸೂರು ದಸರಾ ಪ್ರಯುಕ್ತ ಆಯೋಜಿಸಿರುವ ದಸರಾ ಕ್ರೀಡಾಕೂಟಕ್ಕೆ ಸರ್ಕಾರ ರಾಜ್ಯ ಮಟ್ಟದ ಮಾನ್ಯತೆ ನೀಡಿದೆ ಎಂದರು. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಹಾಗೂ ಕುದುರೆಗಳಿಗೆ ಇಂದು 3ನೇ ಹಂತದ ಕುಶಾಲ ತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ಜರುಗಿತು. ತಾಲೀಮಿನಲ್ಲಿ 11 ಆನೆಗಳು ಹಾಗೂ 43 ಕುದುರೆಗಳು ಪಾಲ್ಗೊಂಡಿದ್ದವು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಳಗಾವಿ ವಿಭಾಗ ಮಟ್ಟದ ಪವಾಡ ರಹಸ್ಯ ಬಯಲು ತರಬೇತಿ ಶಿಬಿರವನ್ನು ಘಟಪ್ರಭಾದ ಡಾ ಹರಡೀಕರ್ ಸೇವಾದಳ ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜಿಸಿತು. ಬೆಳಗಾವಿ ಶೈಕ್ಷಣಿಕ ವಿಭಾಗದ ಒಟ್ಟು 10 ಜಿಲ್ಲೆಗಳ 120 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಡಾ ಹುಲಿಕಲ್ ನಟರಾಜ್.
2: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಯುವ ಮನಸ್ಸುಗಳಲ್ಲಿ ವೈಜ್ಞಾನಿಕತೆಯನ್ನ ಪ್ರಸಾರ ಮಾಡುವ ದೃಷ್ಟಿಯಿಂದ 4 ವಿಭಾಗಗಳಲ್ಲಿ 4 ತಂಡಗಳಾಗಿ 1 ವಿಭಾಗದಲ್ಲಿ 150 ಜನರಿಗೆ ಪವಾಡ ರಹಸ್ಯ ಬಯಲು ತರಬೇತಿಯನ್ನ ಕೊಡ್ತಾ ಇದೆ. ಇಲ್ಲಿ 50 ಪವಾಡಗಳ ಹಿಂದೆ ವೈಜ್ಞಾನಿಕ ಸತ್ಯವನ್ನ ಪ್ರಯೋಗಾತ್ಮಕವಾಗಿ ನಾವು ಮಾಡಿಸ್ತಾ ಇದೀವಿ. ಘಟಪ್ರಭಾದಲ್ಲಿ 156 ಜನ ಬಂದಿದ್ದಾರೆ. ಅವರಿಗೆ 2 ದಿನಗಳ ತರಬೇತಿಯನ್ನ ಕೊಡಲಾಗುತ್ತೆ. ಆ ತರಬೇತಿಯಲ್ಲಿ ನಮ್ಮ ಮನೋವೈಜ್ಞಾನಿಕ ಮನಸ್ಸು ಹೇಗೆ ಪರಿವರ್ತನೆ ಆಗಬೇಕು, ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಪ್ರಯೋಗಾತ್ಮಕವಾಗಿ ನಾವು ಮಾಡ್ತಾ ಇದೀವಿ.
1: ಹೊಸದಿಲ್ಲಿಯ ಕೃಷಿ ಭವನದಲ್ಲಿ ಈ ಮಧ್ಯಾಹ್ನ 3 ಗಂಟೆಗೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು ಎಂಬ ಬೇಡಿಕೆ ಕುರಿತು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಸಮಾಲೋಚನಾ ಸಭೆ ಆಯೋಜಿತವಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲು ಬೆಳಗಾವಿಯಿಂದ ಸುಮಾರು 35 ಜನ ರೈತ ಮುಖಂಡರು ಹೊಸದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟದ ವಿವಿಧ ಜಿಲ್ಲೆಗಳ ಒಟ್ಟು 54 ಜನ ರೈತ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನವನ್ನು ದೇಶಾದ್ಯಂತ ಆಯೋಜಿಸಲಾಗಿದೆ. ಆಕಾಶವಾಣಿಯ ಇಂದಿನ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಸಾಗರಮಾಲಾ ಯೋಜನೆಗೆ ಚಾಲನೆ ನೀಡಲಾಯಿತು. ಇದು ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಯೋಜನೆಯಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 300

0: 15 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ರಾಯಚೂರು ಜಿಲ್ಲೆ ಗಣೇಕಲ್ ಜಲಾಶಯದಿಂದ ನಗರದ ಕೆಳಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರಿನ ಬೇಡಿಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನೀರು ಪೂರೈಸಲಾಗುತ್ತಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ತಿಳಿಸಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು ಕೊಡಮಾಡುವ ಲೋಕಸಿರಿ ಗೌರವ ಪ್ರಶಸ್ತಿಗೆ ಭಾಜನರಾದ ಜಾನಪದ ಸಂಶೋಧಕ ಹಾಗೂ ಹಿರಿಯ ಕಲಾವಿದ ಹುಬ್ಬಳ್ಳಿಯ ಡಾಕ್ಟರ್ ರಾಮು ಮೂಲಗಿ ಅವರಿಗೆ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಅಧ್ಯಕ್ಷ ಹೀಚಿ ಬೋರಲಿಂಗಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿಗೆ 2,70,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಟಿಎಸ್ ರುದ್ರೇಶಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ದಸರಾ ವೈಭವ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
1: ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಳೆಗಾಲದ ಮೋಡಗಳು ಮೆಲ್ಲಗೆ ಸರಿದು ಆಕಾಶ ನೀಲಿಯ ಸೀರೆಯುಟ್ಟು ನಿಂತಿದೆ. ತಂಪಾದ ಗಾಳಿ ಬೀಸ್ತಾ ಹಬ್ಬದ ಸುದ್ದಿಯನ್ನ ಮನೆ ಮನೆಗೆ ಹೊತ್ತು ತಂದಿದೆ. ಬಾಗಿಲ್ ಮುಂದೆ ಬಣ್ಣಬಣ್ಣದ ರಂಗೋಲಿ ಹರಳಿದೆ. ಅಡುಗೆ ಮನೆಯಿಂದ ತುಪ್ಪ ಬೆಲ್ಲ ಹೋಳಿಗೆಯ ಪರಿಮಳ ಹರಡಿದೆ. ನಮ್ಗೆ ಹೊಸ ಸೀರೆ, ಮಕ್ಕಳಿಗೆ ಹೊಸ ಬಟ್ಟೆ, ಮನ್ಸಿಗೊಂದು ಹಳೆಯ ನೆನಪು. ಹಾಗ ನೋಡಿದ್ರೆ ದಸರಾ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲಪ್ಪ, ಅದು ನಮ್ಮ ಬಾಲ್ಯವನ್ನ ಮತ್ತೆ ಬಾಗಿಲಿಗೆ ತರುವ ಒಂದು ಸುಂದರ ನೆಪ. ಗೊಂಬೆ ಮುಂದೆ ಕೂತು ಕತೆ ಕಟ್ತಿದ್ದಂತಹ ಬಾಲ್ಯ, ಅಪ್ಪನ ಕೈ ಹಿಡಿದು ದಸರಾ ಹಬ್ಬ ನೋಡ್ತಿದ್ದ ದಿನಗಳು, ಅಜ್ಜಿಯ ಬಾಯಿಂದ ರಾಮಾಯಣ ಮಹಾಭಾರತ ಕೇಳ್ತಾ ಗೊಂಬೆಗಳಿಗೂ ಬೈದೆ ಅಂತ ಹೇಳಿ ನಂಬುತ್ತಿದ್ದಂತಹ ಒಂದು ಮುಗ್ಧ ಬಾಲ್ಯ. ಇವೆಲ್ಲ ನೆನಪಾದಾಗ ಮನ್ಸು ಕೇಳತ್ತೆ, ಏನಿದು ಸಂಭ್ರಮ, ಯಾಕಿಷ್ಟು ಸಡಗರ ಅಂತ. ಅಜ್ಜಿಯರು ಎಂದಿನಂತೆ ನಮ್ ಕಾಲದಾಗಿರ್ಲಿಲ್ಲಪ್ಪ ಎಂದು ತಮ್ಮ ಹಳೆಯ ಕಾಲದ ದಸರೆಯ ಪೆಟ್ಟಿಗೆಯನ್ನ ತೆರೆದುಕೊಂಡು ಕೂತಿದ್ದಾರೆ. ಇನ್ನು ಮನೆ ಯಜಮಾನರು ಮಾತ್ರ ಈ ಸಲ ತುಂಬಾ ಸರಳವಾಗಿ ಹಬ್ಬ ಮಾಡೋಣ ಅಂತ ಹೇಳಿ ತುಸು ಗಂಭೀರವಾಗಿ ಹೇಳಿ ಈಗಾಗಲೇ ಸರಳ ಹಬ್ಬದ ಸಿದ್ಧತೆಯಲ್ಲಿದ್ದಾರೆ. ಆದ್ರೆ ಈ ನಗು, ಈ ಸಡಗರ, ಈ ಓಡಾಟದ ಹಿಂದೆ ಒಂದು ದೊಡ್ಡ ಸಂಭ್ರಮವಿದೆ. ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಭ್ರಮ, ಕತ್ತಲೆಯ ಮೇಲೆ ಬೆಳಕಿನ ಗೆಲುವಿನ ಸಂಭ್ರಮ, ಅಹಂಕಾರದ ಮೇಲೆ ಅರಿವಿನ ಗೆಲುವಿನ ಸಂಭ್ರಮ. ಅದಕ್ಕೆ ದಸರಾ ಬಂಗ ಮನೆ ಮಾತ್ರ ಅಲ್ಲ, ಮನಸ್ಸೂ ಸಿಂಗಾರಗೊಳ್ಳುತ್ತೆ. ಇಂತಹ ಸಡಗರದ ದಸರೆಯ ನೆಪದಲ್ಲಿ ಇವತ್ತು ನಮ್ಮ ಪ್ರೀತಿಯ ನಾದಮಂಜರಿ ಮಹಿಳಾ ಬಳಗ ಒಂದ್ ಕಡೆ ಸೇರಿದೀವಿ. ಇಲ್ಲಿ ಹಬ್ಬದ ನೆನಪುಗಳಿವೆ, ಬಾಲ್ಯದ ಗೊಂಬೆಗಳಿವೆ, ಅಡುಗೆಯ ಪರಿಮಳವಿದೆ, ಸೀರೆಗಳ ಸಂಭ್ರಮವಿದೆ, ಸಂಪ್ರದಾಯದ ಸೊಗಡಿದೆ, ಮತ್ತೆ ನಮ್ಮ ಹೆಣ್ಮಕ್ಳ ಮಾತುಗಳಲ್ಲಿರುವಂತ ಆ ನಗು, ಆ ತುಂಟತನ ಅನುಭವ, ಮತ್ತೆ ಆ ಬದುಕಿನ ಬಣ್ಣಗಳೂ ಇವೆ. ಹಾಗಿದ್ರೆ ತಡ ಯಾಕೆ, ಗೊಂಬೆಗಳಂತೆ ನೆನಪುಗಳನ್ನ ಜೋಡಿಸೋಣ, ನಗುವಿನಂತೆ ಸಂಭ್ರಮವನ್ನ ಹಂಚೋಣ. ಬನ್ನಿ ನಮ್ಮ ಮಾತಿನ ಮಂಟಪಕ್ಕೆ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.

0: ಸುಷ್ಮಾ, ದಸರಾ ಬಂತಂದ್ರೆ ನಿಮ್ಗೆ ಮೊದಲು ಏನ್ ನೆನಪಾಗುತ್ತೆ?
1: ದಸರಾ ಬಂತು ಅಂದ್ರೆ ಮನೆ ಒಳಗೆ ಹೊರಗೆ ಸ್ವಚ್ಛತೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಸಂಪ್ರದಾಯ, ಘಟಸ್ಥಾಪನೆ, 10 ದಿನ ದೀಪ ಕಾಯೋದು ಇವೆಲ್ಲ ಮಾಡ್ತೀವಿ.
2: ಅಯ್ಯೋ ಸುಷ್ಮಕರ, ಯಾಕೆ ಸುಳ್ಳು ಹೇಳ್ತೀರಿ? ನಮಗ್ ಮೊದಲು ನೆನಪಾಗೋದ್ರಿ ಈ ಸಲ ಯಾವ ಸೀರೆ ತಗೋಬೇಕಂತ್ರಿ?
3: ಅದರಲ್ಲಿ ಏನ್ ತಪ್ಪು? ದಸರಾ ಅಂದ್ಮೇಲೆ ಹೊಸ ಸೀರೆ ಬೇಕಲ್ವಾ? ಹೊಸ ಸೀರೆ ಅಂದ್ರೆ ಕೇವಲ ಬಟ್ಟೆಯಲ್ಲ, ಹಬ್ಬದ ದಿನ ಮನಸ್ಸಿಗೆ ತೊಡಿಸುವ ಒಂದು ಭಾವುಕ.

0: ಹೌದು ಮಾಧ್ವಿ, ಹೊಸ ಸೀರೆ ಬೇಕು, ಅದಕ್ಕೆ ಹೊಲಿದ ಬ್ಲೌಸ್ ಬೇಕು, ಸರ ಬೇಕು, ಸರಕ್ಕೆ ಕಿವಿಯೋಲೆನೂ ಬೇಕು. ಹಬ್ಬ ಅಂದ್ರ ಎಲ್ಲಾ ಬೇಕಲ್ರಿ.
1: ಹೆಣ್ಣಿಗೆ ಸೀರಿದ್ರ ಬಟ್ಟೆಯ ನಾಲ್ಕು ಮೊಳ ಅಲ್ಲ, ಅದು ನೆನ್ಪಿನ ಆರ್ ಗಜ ಅಂತ್ರಿ.
2: ಕರೆನ ಅನ್ಸುಯ, ಅದರಲ್ಲಿ ಅಮ್ಮನ ಮಮತೆ, ಅಜ್ಜಿ ಕೈ ಸ್ಪರ್ಶ, ಮದುವೆ ನೆನಪು, ನಮ್ಮ ಮೊದಲ ಹಬ್ಬ ಎಲ್ಲವೂ ಸೀರೆ ಮಡಿಕೆಯಲ್ಲಿ ಮಡಚ್ಕೊಂಡಿರುತ್ತೆ.
3: ಆದ್ರೆ ಬೆಲೆ ಕೇಳಿದ ಗಂಡನ್ ಕಣ್ಣಲ್ಲೂ ಸೀರೆ ಬಣ್ಣ ಕಾಣೋದಿಲ್ಲ, ಕೆಂಡದ ಕೆಂಪು ಕಾಣ್ತೆ.
4: ಅಯ್ಯೋ, ದಸರೆಯ ಮೊದಲ ವಿಜಯವೇ ಇದೆ ಅಲ್ವಾ, ಸೀರೆಯ ಮೇಲೆ ಹೆಣ್ಣಿನ ವಿಜಯ.
1: ಸರಿ, ಸೀರೆ ಸಾಕ. ಈಗ ದಸರಾ ವಿಶೇಷ ಅಡಿಗೆ ಹೇಗಿರುತ್ತ ನೋಡೋಣ್ರಿ. ಶಾಲ್ಯಕ್ಕ, ನಿಮ್ಮನೆಯಲ್ಲಿ ಏನೇನ್ ವಿಶೇಷ ಅಡಿಗೆ ಮಾಡ್ತಿರ್ವಾ?
5: ಅನ್ಸಿಯ, ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನೈವೇದ್ಯ ಆಗ ನೋಡು. ನವರಾತ್ರಿ 9 ದಿನಗಳು ಕೂಡ 9 ವಿಶೇಷ ತರದ ನೈವೇದ್ಯನ ನಾವು ಮಾಡ್ತೀವಿ. ಮೊದಲನೇ ದಿನ ದೇವಿಗೆ ನೈವೇದ್ಯಕ್ಕೆ ತುಪ್ಪದಿಂದ ಮಾಡಿದ ಸಿಹಿ ಪದಾರ್ಥ, ಇದು ಆರೋಗ್ಯನ ಕಾಣಿಸುತ್ತೆ ಅಂತ ಹೇಳ್ತಾರೆ. ಎರಡನೇ ದಿನ ದೇವಿಗೆ ಕಲ್ಸಕ್ರೆ, ಆಮೇಲೆ ಆ ಬಿಳಿ ಬಣ್ಣದ ತಿಂಡಿ ತಿನಿಸಿರುತ್ತಲ್ಲ, ಅದನ್ನ ನೈವೇದ್ಯ ಮಾಡ್ತೀವಿ. ಮೂರನೇ ದಿನ ತಾಯಿಗೆ ಹಾಲು ಅಥವಾ ಅಲ್ಲಿಂದ ಮಾಡಿದಂತ ಒಂದು ಸಿಹಿ ತಿನಿಸು, ಅದನ್ನ ಮಾಡೋ ಅದನ್ನ ನೈವೇದ್ಯ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ನಾಲ್ಕನೇ ದಿನ ಗೋಧಿ ಹಿಟ್ಟಿನ ಹಲ್ವಾನ ನೈವೇದ್ಯ ಮಾಡ್ತೀವಿ. ಐದನೇ ದಿನ ಬಾಳೆಹಣ್ಣು ಅತ್ಯಂತ ಪ್ರಿಯವಾದದ್ದಂತೆ ದೇವಿಗೆ, ಹಾಗಾಗಿ ಬಾಳೆಹಣ್ಣಿನ ರಸಾಯನ ಮಾಡ್ತೀವಿ. ಆರನೇ ದಿನ ಜೇನುತುಪ್ಪ ಅಥವಾ ಜೇನುತುಪ್ಪ ಬೆಳೆಸ ಸಿಹಿಯನ್ನ ಅರ್ಪಿಸೋದ್ರಿಂದ ಒಂದು ಆಕರ್ಷಕ ವ್ಯಕ್ತಿತ್ವ ಮತ್ತೆ ಸೌಂದರ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಏಳನೇ ದಿನ ದೇವಿಯ ಉಗ್ರ ರೂಪ ಅಲ್ವಾ, ಆ ಕಾಲರಾತ್ರಿಗೆ ಬೆಲ್ಲದಿಂದ ಮಾಡಿದ ಅಚ್ಚನ್ನ ನೈವೇದ್ಯವಾಗಿ ಅರ್ಪಿಸ್ತೀವಿ. ಎಂಟನೇ ದಿನ ಅಷ್ಟಮಿ ದಿನದಂದು ಆ ತೆಂಗಿನಕಾಯಿ ಅದು ಕೊಬ್ಬರಿ ಮಿಠಾಯಿಲ್ಲ ಬರುತ್ತಲ್ಲ, ಆ ಕೊಬ್ಬರಿ ಮಿಠಾಯಿನ ನೈವೇದ್ಯ ಮಾಡೋದು ವಿಶೇಷ. ಒಂಬತ್ತನೇ ದಿನ ನವರಾತ್ರಿ ಕೊನೆಯ ದಿನ, ಹಾಗಾಗಿ ದೇವಿಗೆ ಎಳ್ಳಿನುಂಡೆ ಮತ್ತೆ ಹಲ್ವಾ ಪುರಿ ನೈವೇದ್ಯನ ಮಾಡಿ ದೇವಿಗೆ ಅರ್ಪಿಸ್ತೀವಿ.
1: ಅಯ್ಯೋ, ನಿಮ್ಮನೆಯವರಿಗೆ ಮಾತ್ರ ಅಲ್ಲ, ಅಪ್ಪಕ್ಕೋ ಮನೆಗೂ ಹಶ್ವಾರಗಿರ್ಬೇಕು. ನಮ್ಗೇನ ನಮ್ಮನೆಗೂ ನಿಮ್ ಮನೆ ಅಡ್ಗೆ ಘಮ ಬರ್ತಿರ್ತೈತ್ರಿ ಅಕ್ಕ.
0: ಅಷ್ಟೇ ಇಲ್ಲ ಅನ್ಸುವೆ, ನಮ್ಮ ಉತ್ತರ ಕರ್ನಾಟಕದ ದಸರಾ ಕೂಡ ಅಷ್ಟೇ ಸೊಗಸು. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ, ತಳಿರ್ ತೋರಣ ಹಾಕಿ, ವಸ್ತು ಪೂಜೆ ಮಾಡ್ತೀವಿ. ಬನ್ನಿ ಗಿಡದ್ದು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. 10 ದಿನ ದೇವಿ ಪುರಾಣ ಓದ್ವಿ. ಅಷ್ಟೇ ಅಲ್ಲ, ದೇವಿಗೆ ನೈವೇದ್ಯವಾಗಿ ಹೋಳಿಗೆನೇ ಮಾಡ್ತೀವಿ.
6: 9 ದಿನ ಅಂದರೆ 9 ರೂಪದ ದೇವಿ ಆರಾಧನೆ ಮಾಡ್ತೀವಿ. ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ, ಎರಡನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ, ಮೂರನೇ ದಿನ ಚಂದ್ರಗಂಟ, ನಾಲ್ಕನೇ ದಿನ ಕೂಷ್ಮಾಂಡ, ಐದನೇ ದಿನ ಸ್ಕಂದ ಮಾತಾ, ಆರನೇ ದಿನ ಆತ್ಯಾಯಿನಿ, ಏಳನೇ ದಿನ ಕಾಲರಾತ್ರಿ, ಎಂಟನೇ ದಿನ ಮಹಾಗೌರಿ, ಕೊನೆಯದಾಗಿ ಸಿದ್ಧಿದಾತ್ರಿ. ಪ್ರತಿ ರೂಪಕ್ಕೂ ಒಂದೊಂದು ಅರ್ಥ ಇದೆ. ದೇವಿಯನ್ನು ಪೂಜಿಸುವುದು ಅಂದರೆ ಹೊರಗಿನ ಶಕ್ತಿಯನ್ನು ಮಾತ್ರ ಆರಾಧಿಸುವುದಲ್ಲ, ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದು.
4: ಹಾಗಾಗಿ ನವರಾತ್ರಿ ಎಂದರೆ 9 ದಿನಗಳ ಪೂ ಮಾತ್ರವಲ್ಲ, 9 ಹೆಜ್ಜೆಗಳ ಒಳಯಾನ.
2: ಮತ್ತು 9 ದಿನಗಳಲ್ಲಿ ಒಬ್ಬರಿಗೊಬ್ಬರು ಉಡಿ ತುಂಬಿ ಅರಿಶಿನ ಕುಂಕುಮ ಕೊಟ್ಟು 100 ವರ್ಷ ಸುಖವಾಗಿ ಬಾಳಿ ಅಂತ ಹಾರೈಸೋದು. ನಮ್ಮ ಸಂಸ್ಕೃತಿ ಎಷ್ಟು ಸುಂದರ ಅಲ್ವಾ?
3: ಹೌದೌದು, ಒಬ್ಬ ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಆಭರಣ ಕೊಡುವುದಕ್ಕಿಂತ ದೊಡ್ಡ ಉಡುಗೊರೆ ಹರಸಿ ಹಾರೈಸುವುದು, ನಿಮಗೆ ಒಳ್ಳೇದಾಗಲಿ ಹಾರೈಸೋದೇ ಹಬ್ಬದ ದೊಡ್ಡ ಉಡುಗೊರೆಯಾಗಿದೆ.
1: ದಸರಾ 9ನೇ ದಿನ ರೀ, ನಾವು ಆಯುರ್ವೇದ ಪೂಜೆ ಮಾಡ್ತೇವ್ರಿ, ಮತ್ತ ಮಹಾನವಮಿ ಮಾಡ್ತೇವ್ರಿ. ನಮ್ಮ ಬದುಕನ್ನ ಸಾಗಿಸುವ ಸಾಧನೆಗಳಿಗೆ ಕೃತಜ್ಞತೆ ಸಲ್ಲಿಸೋದ್ರಿ. ಮಹಾಭಾರತದಾಗ್ರಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ್ರಿ ತಮ್ಮ ಎಲ್ಲಾ ಆಯುಧಗಳನ್ನ ಶಸ್ತ್ರಾಸ್ತ್ರಗಳನ್ನ ಬದ್ನಿ ಮರದೊಳಗ ಅಡಗಿಸಿಟ್ಟಿದ್ರಂತ್ರಿ. ಬನ್ನಿ ಮರದ ಆಯುಧಗಳನ್ನ ರಕ್ಷಣೆ ಮಾಡಿದ್ರಿ, ಅದ್ರ ಸಂಕೇತವಾಗಿರಿ ನಾವು ಬನ್ನಿ ಗಿಡ ಪೂಜೆ ಮಾಡ್ತೇವ್ರಿ.
6: ಇವತ್ತು ಕತ್ತಿ, ಬಿಲ್ಲು, ದ್ವಿಚಕ್ರ ವಾಹನ, ಕೊಳಿ, ಕುಡುಗೋಲು ಮತ್ತು ರೈತರ ಸಾಮಗ್ರಿಗಳು, ನಮ್ಮ ಪೆನ್ನು ಕೂಡ ಆಯುಧವೇ, ಕಂಪ್ಯೂಟರ್ ಕೂಡ ಆಯುಧ, ಅಡಿಗೆ ಮನೆಯ ಒಲೆಯ ಕೂಡ ಆಯುಧವೇ.
5: ಹೌದೌದು, ನಮ್ಮ ಕೈಲಿರೋ ಪೆನ್ನು ಜ್ಞಾನಕ್ಕೆ ಆಯುಧ, ಹಾಗೆ ಅನ್ಯಾಯದ ವಿರುದ್ಧ ಎತ್ತುವ ಧ್ವನಿ ಇದೆಯಲ್ಲ ಅದು ಸ್ವಾಭಿಮಾನಕ್ಕೆ ವಿರುದ್ಧ. ಹಾಗೆ ಅಡಿಗೆ ಮನೆಯಲ್ಲಿ ಇರುವಂತಹ ಕರಿಂಡಿ, ಆಮೇಲೆ ತುಪ್ಪದ ಒಲಕ್ಕೆ, ಇವೆಲ್ಲವೂ ಕೂಡ ಪ್ರೀತಿಗೆ ಆಯುಧ.
2: ಹೌದು ಶಾಲಿನಿ, ನಮ್ಮ ಹಿರಿಯರು ಹಬ್ಬದ ಅಡುಗೆಯಲ್ಲೂ ವಿಜ್ಞಾನ ಇಟ್ಟಿದ್ದಾರೆ. ಋತು ಬದಲಾದಾಗ ಆಹಾರವೂ ಬದಲಾಗಬೇಕು ಅನ್ನೋ ಅರಿವು ಅವರಿಗೆ. ಧಾನ್ಯ, ಬೇಳೆಕಾಳು, ಎಳ್ಳು, ಬೆಲ್ಲ, ಸೊಪ್ಪು, ತರಕಾರಿ, ತುಪ್ಪ, ಇವೆಲ್ಲವೂ ದೇಹಕ್ಕೆ ಬೇಕಾದ ಪೋಷಕಾಂಶ ನೀಡುವ ಆಹಾರಗಳು.
3: ಅಂದ್ರೆ ಹಬ್ಬದ ದಿನ ಹೆಚ್ಚಿದ್ರು ವಿಜ್ಞಾನ ನಮ್ಮ ಪರವಾಗಿದೆಯಾ?
4: ಹಾಗೇನಿಲ್ಲ, ವಿಜ್ಞಾನ ಹೇಳೋದು ಮಿತವಾಗಿ ತಿನ್ನಿ ಅಂತ.
0: ಅಯ್ಯೋ, ಹಬ್ಬಕ್ಕೆ ಮಿತಿನೇ ಒಂದು ದೊಡ್ಡ ಶತ್ರು.

0: ಶಾಲಿನಿ, ನಿಮ್ಮ ಬಾಲ್ಯದ ದಸರಾ ಹೇಗಿತ್ತು?
1: ನಂಬಲ್ಲಿ ದಸರಾ ಈಗಂತೆ ಮೊಬೈಲ್ ನಲ್ಲಿ ಫೋಟೋ ತೆಗೆದುಕೊಳ್ಳೋ ದಸರಾ ಅಲ್ಲಪ್ಪ.
0: ಅಂದ್ರೆ
1: ನಾವೇ ಫೋಟೋ ಹೊಸ ಬಟ್ಟೆ ಹಾಕೊಂಡು ಮನೆ ಮುಂದೆ ನಿಂತ್ರೆ ಪಕ್ಕದ ಮನೆಯವ್ರು ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದೇ ನಮ್ಮ ಇನ್ಸ್ಟಾಗ್ರಾಮ್. ಹಾಗೆ ನಾವೇನ್ ಮಾಡ್ತಿದ್ವಿ ಗೊತ್ತಾ, ಪಟ್ಟದ ಗೊಂಬೆ ಸಮೇತ ಗೊಂಬೆಗಳನ್ನ ಜೋಡಿಸ್ತಿದ್ವಿ. ನಾವು ಚಂದ ಅಲಂಕಾರ ಮಾಡಿಕೊಂಡು ಮನೆಯಿಂದ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಗುಂ ಗುಂಪಾಗಿ ಹೋಗ್ತಿದ್ವಿ ಮಕ್ಕಳೆಲ್ಲರೂ. ಆಮೇಲೆ ಅಲ್ಲಿ ಹಾಡ್ತಿದ್ವಿ. ನಮ್ ಹಾಡಿದ್ದಕ್ಕೆ ನಮ್ಗೆ ಒಳ್ಳೊಳ್ಳೆ ಸೀನ್ಸ್ ಗಳನ್ನ ಕೊಡ್ತಿದ್ರು, ಉಡುಗೊರೆಗಳನ್ನ ಕೊಡ್ತಿದ್ರು. ಹಾಗೆ ಅಲ್ಲಿ ಮಹಾಭಾರತದ, ರಾಮಾಯಣದ, ಆಮೇಲೆ ಆ ದೇಸಿ ಆಟ ಬಿಂಬಿಸುವಂತಹ ಗೊಂಬೆ ಇರ್ತಿತ್ತಲ್ಲ ಅದನ್ನು ಜೋಡಿಸಿರ್ತಿದ್ರು. ವಿದೇಶಿ ಗೊಂಬೆಗಳು ಅಲ್ಲಿರ್ತಿದ್ವು. ಮೈಸೂರು ದಸರಾ ವೈಭವ ಅದು ಕೂಡ ಇರ್ತಿತ್ತು. ಹಾಗೆ ದಶಾವತಾರ, ಅದ್ರ ಜೊತೆಗೆ ನಾವಲ್ಲಿ ಹೋದಾಗ ದೊಡ್ಡವರೆಲ್ಲ ನಮ್ಗೆ ಅದ್ರ ಕಥೆಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬ ಹಬ್ಬರನ್ನೇ ಇರ್ತಿತ್ತು. ಇಡೀ ಬೀದಿನೇ ಹಬ್ಬದಂತೆ ಸಂಭ್ರಮಿಸ್ತಾ ಇತ್ತು, ಇಡೀ ಊರಿಗೆ ಊರೇ ಸಂಭ್ರಮಿಸ್ತಾ ಇತ್ತು.
0: ಅದೇ ನಮ್ಮ ಸಂಸ್ಕೃತಿಯ ದೊಡ್ಡ ಸೌಂದರ್ಯ. ಹಬ್ಬ ಮಾಡೋದಂದ್ರ ಬರೇ ವೈಯಕ್ತಿಕ ಸಂತೋಷ ಅಲ್ರಿ, ಸಾಮೂಹಿಕ ಸಂತೋಷ. ಇದು ಇಂದು ಮನೆ ದೊಡ್ಡದಾಗೈತ್ರಿ. ಈ ಬ್ಯುಸಿ ಲೈಫ್ನಾಗ ಹಬ್ಬದ ಬಳಗ ಚಿಕ್ಕದಾಗ್ಬಿಟ್ಟೈತಿ. ಅಂದು ಮನೆ ಚಿಕ್ಕದಿತ್ತು, ಆದ್ರೆ ಹೃದಯ ಬಹಳ ದೊಡ್ಡದಿತ್ತು.
2: ಅದಕ್ಕೆ ಬಾಲ ದಸರಾ ಇಂದಿಗೂ ನೆನಪಿನಲ್ಲಿ ಹೊಸದಾಗಿಯೇ ಇದೆ. ಗೊಂಬೆ ಮಾತು ಬಂತಲ್ಲ ಶಾಲಿನಿ, ನೀವು ಒಂದು ಕವನ ಹೇಳಲೇಬೇಕು.
1: ಖಂಡಿತ ಮಾಧ್ವಿ. ಮನೆಯ ಮೂಲೆಗೊಂದು ಪುಟ್ಟ ಲೋಕ, ಮೆಟ್ಟಿಲ ಮೆಟ್ಟಿಲಾಗಿ ಗೊಂಬೆಗಳ ಸಾಲು. ಅಮ್ಮನ ಕೈಯ ಸಿಂಗದಲ್ಲಿ ಬಾಲ್ಯವೇ ಬಣ್ಣದ ಬೊಂಬೆಯಾಯಿತು. ಅರಿಶಿನದ ವಾಸನೆ, ಹೂವಿನ ಪರಿಮಳ, ಹೊಸ ಬಟ್ಟೆಯ ಸಂಭ್ರಮದ ಜೊತೆ ಗೊಂಬೆಗಳಿಗೆ ಮದುವೆ ಮಾಡಿಸಿ ನಾವೇ ದೊಡ್ಡವರಂತೆ ಸಂಭ್ರಮಿಸಿದೆವು. ಮಣ್ಣಿನ ಗೊಂಬೆ, ಮರದ ಗೊಂಬೆ, ರಾಜಾರಾಣಿ ಗೊಂಬೆ, ದೇವರು ದೇವತೆ ಎಲ್ಲವೂ ಕೂಡ ಆಟ ಆಗಿದ್ರು ಕೂಡ ಅದರೊಳಗೊಂದು ಬದುಕಿನ ಪಾಠ ಇತ್ತು. ಇಂದು ಗೊಂಬೆಗಳನ್ನ ಜೋಡಿಸುವ ಕೈಗಳಿಲ್ಲ, ಆದ್ರೆ ನೆನಪುಗಳು ಮಾತ್ರ ಮನದ ಮೆಟ್ಟಿಲ ಮೇಲೆ ಒಂದೊಂದಾಗಿ ಕುಳಿತುಕೊಳ್ಳುತ್ತವೆ. ಅಂದು ಗೊಂಬೆಗಳಿಗೆ ಮನೆ ಕಟ್ಟಿದ್ವಿ, ಇವತ್ತು ನಮ್ಮದೇ ಮನೆಯೊಳಗೆ ನಾವು ನಮ್ಮನ್ನ ಹುಡುಕ್ತಿದ್ದೀವಿ. ಅಂದು ಆಟವಾಗಿದ್ದ ಬದುಕು ಇಂದು ಬದುಕೇ ಒಂದು ಆಟವೆನಿಸಿದೆ. ಗೊಂಬೆಗಳನ್ನೆಲ್ಲ ಪೆಟ್ಟಿಗೆಯೊಳಗೆ ಮಲಗಿಸಿದರು, ಅವುಗಳ ಕಣ್ಣಲ್ಲಿ ಕಂಡ ಬಾಲ್ಯ ಇನ್ನೂ ನನ್ನೊಳಗೆ ಎಚ್ಚರವಾಗಿದೆ. ಗೊಂಬೆಗಳು ಮೌನವಾಗಿವೆ, ಹಬ್ಬ ಮುಗಿದು ಹೋಗಿದೆ, ಆದ್ರೂ ಅವು ಕಲಿಸಿದ ಸತ್ಯವೊಂದು ಉಳಿದಿದೆ. ಬದುಕು ಎಷ್ಟೇ ದೊಡ್ಡದಾದರೂ ಮನದೊಳಗೊಂದು ಪುಟ್ಟ ಗೊಂಬೆ ಯಾವತ್ತೂ ಬಾಲ್ಯವಾಗಿಯೇ ಉಳಿದಿದೆ.
3: ಅದಕ್ಕೆ ಗೊಂಬೆ ಹಬ್ಬ ಮಕ್ಕಳ ಆಟ ಮಾತ್ರ ಅಲ್ಲ, ಅದು ಒಂದು ಸಣ್ಣ ಮನೆಯೊಳಗೆ ನಿಲ್ಲುವ ದೊಡ್ಡ ಸಮಾಜದ ಚಿತ್ರಪಟ. ಶಾಲಿ, ಬದುಕಿನ ಅರ್ಥ ತಿಳಿಸಿದೆ ಗೊಂಬೆಗಳ ಮೂಲಕ ಈ ನಿಮ್ಮ ಕವನದಲ್ಲಿ.
0: ನಮ್ಮ ಮನೆಯಲ್ಲಿ ಗೊಂಬೆಗಳ ಜೊತೆಗೆ ನನ್ನ ಗಂಡನ ಹಳೆಯ ಮೊಬೈಲ್ ಅನ್ನು ಇಡ್ತೀವಿ. ಅದ ಮ್ಯೂಸಿಯಂಗೆ ಹಾಕಬೇಕು. ಒಂದು ಕಾಲದಲ್ಲಿ ಇದರಿಂದ ಜನರು ಕರೆ ಮಾಡುತ್ತಿದ್ದರು ಅಂತ.
4: ದಸರೆಯ ಸೊಬಗಂದ್ರಿ ದೇವರ ಅಲಂಕಾರ ಮಾತ್ರಲ್ರಿ, ಮನುಷ್ಯರ ಅಲಂಕಾರಕ್ಕೂ ತನ್ನದಾದ ಒಂದು ವೈಭವ ಐತ್ರಿ. ನಮ್ಮ ಮನ್ಯಾಗ ರೀ ಹೆಣ್ಮಕ್ಳು ಸೀರಿ, ಜಡಿ, ಮಲ್ಲಿಗೆ, ಬಳೆ, ನಾವೆಲ್ಲ ಹೆಣ್ಮಕ್ಳು ಅಷ್ಟು ಸಿಂಗಾರಗೊಳ್ತೀವ್ರಿ. ಪುರುಷರಿಗೆ ರೀ ಪಂಚೆ, ಶರ್ಟ್ ರೀ, ಪೇಟ, ಶಲ್ಲೆ, ಹಬ್ಬದ ಉಡುಗೆಗೂ ಒಂದು ಭಾಷೆ ಐತ್ರಿ.
5: ನಮ್ಮ ಮನೆಯವರು ಪಂಚೆ ಕಟ್ಕೊಂಡ್ರೆ ಮೊದಲು 10 ನಿಮಿಷ ರಾಜನಂತೆ ಕಾಣ್ತಾರೆ.
0: ಆದ್ರೆ ನಮ್ಮ ಪಾರಂಪರಿಕ ಉಡುಪು ಕೇವಲ ಅಲಂಕಾರ ಅಲ್ರಿ, ಅದರ ಹಿಂದೆ ನೇಕಾರಿನ ಬೆರಳಿನ ಬೆವರು ಇರುತ್ತೆ, ಬಂಡಾರನ ಕಲೆಯೂ ಇದೆ, ಕರಕುಶಲಗಾರನ ಬದುಕು ಇದೆ, ನಾಡಿನ ಮಣ್ಣಿನ ಗುರುತು ಸಹ ಇದೆ.
2: ಖರೆ ಐತ್ ನೋಡ್ರಿ ಲತಾ, ಉಡುಪು ಬದಲಾಗಬಹುದು, ಫ್ಯಾಷನ್ ಬದಲಾಗಬಹುದು, ಆದ್ರೆ ಅದರೊಳಗಿನ ಸಂಸ್ಕೃತಿಯ ನೂಲು ತುಂಡಾಗಬಾರದು.
3: ಇಷ್ಟೊತ್ತು ಹಬ್ಬದ ಸಡಗರದ ಬಗ್ಗೆ ಮಾತಾಡಿದ್ವಿ, ಈಗ ದಸರೆಯ ನಿಜವಾದ ಅರ್ಥದ ಕಡೆಗೆ ಬರೋಣ. ಶಾಲಿ ನೀವ್ ಹೇಳಿ.
1: ದಸರಾ ಅಂದ್ರೆ ಶಕ್ತಿಯ ಆರಾಧನೆ. ದುರ್ಗೆ ಮಹಿಷಾಸುರನ್ನ ಸಂಹರಿಸಿದ ಕತೆ ನಮ್ಗೆಲ್ರು ಗೊತ್ತಲ್ವಾ? ಮಹಿಷಾಸುರ ಎನ್ನುವುದು ನಮ್ಮೊಳಗಿನ ಒಂದು ರೂಪಕವೂ ಹೌದು. ನಮ್ಮೊಳಗಿನ ಅಹಂಕಾರ, ಅಸೂಯೆ, ದ್ವೇಷ, ಕ್ರೋಧ, ಅಜ್ಞಾನ ಇವೆಲ್ಲವೂ ನಮ್ಮೊಳಗಿನ ಮಹಿಷಾಸುರರು.
0: ಹಾಗಾದರೆ ದಸರೆಯ ಯುದ್ಧ ಹೊರಗೆ ನಡೆಯುವ ಯುದ್ಧಕ್ಕಿಂತ ಮೊದಲು ನಮ್ಮೊಳಗೆ ನಡೆಯಬೇಕು.
2: ಚಾಮುಂಡಿಯ ಖಡ್ಗ ಮೈಸನ ತಲೆಯನ್ನಷ್ಟೇ ಕಡಿಯುವುದಿಲ್ಲ, ನಮ್ಮೊಳಗಿನ ಅಹಂಕಾರದ ಕತ್ತಲನ್ನೂ ಕತ್ತರಿಸಬೇಕು.
4: ದೇವಿಗೆ ಯಾವ ಹೂವು ಅರ್ಪಿಸುವ ಕೈಗಿಂತ್ರಿ ಒಬ್ಬ ಮನುಷ್ಯನ ಕಣ್ಣೀರನ್ನ ಒರೆಸುವ ಕೈ ದೊಡ್ಡ ಪೂಜೆರಿ. ದೇವಿಗೆ ದೀಪ ಹಚ್ಚು ಮನಸ್ಸಿಗಿಂತ್ರಿ ಬೇರೆಯವರ ಬದುಕಿನಲ್ಲಿ

0: ಬೆಳಕಾಗುವ ಮನಸ್ಸಾದ್ರಿ.
1: ಖರೇನೆ, ಅದೇ ದಸರೆಯ ತಿರುಳು. ಒಳ್ಳೆತನವನ್ನ ಹೊರಗ್ ಹುಡ್ಕೊಳ್ಳೋಕ್ಕಿಂತ ಒಳಗ್ ಬೆಳೆಸ್ಕೊಳ್ಳೋದೇ ಆಗಿದೆ.
2: ಸಾಹಿತ್ಯದಲ್ಲೂ ದಸರೆಯ ಸಂಭ್ರಮ ತುಂಬಾ ಗಾಢವಾಗಿದೆ. ಮೈಸೂರಿನ ದಸರೆಯಂತೂ ಸಾಹಿತ್ಯ, ಸಂಗೀತ, ಕಲೆ ಎಲ್ಲವನ್ನೂ ಒಂದೇ ವೇದಿಕೆಗೆ ತರ್ತದೆ.
3: ಸಾಹಿತ್ಯದಲ್ಲಷ್ಟೇ ಅಲ್ಲ ರೀ, ಇವತ್ತು ವಾಟ್ಸ್ಆಪ್ ಸ್ಟೇಟಸ್ ನಲ್ಲೂ ಇದೆ. ಹಬ್ಬದ ದಿನ ಬೆಳಗ್ಗೆ ಎದ್ದ ತಕ್ಷಣ ಶುಭ ವಿಜಯದಶಮಿ ಅಂತ ನನ್ನ ಮೊಬೈಲ್ಗೆ 50 ಚಿತ್ರಗಳು ಬರುತ್ತೆ. ಆದ್ರೆ ಈ ಹಬ್ಬದ ಕೆಲಸದಲ್ಲಿ ಎಲ್ಲಾ ಕೇತ್ರಿ ಅವನ್ನೆಲ್ಲ ನೋಡಕ ಅದ ಯಾವುದನ್ನು ನಾನು ಓದದೆ ಎಲ್ಲರಿಗೂ ನಿಮಗೂ ಶುಭಾಶಯಗಳು, ನಿಮಗೂ ಶುಭಾಶಯಗಳು ಅಂತ ಕಳಿಸ್ಬಿಡ್ತೇನ್ರಿ.
4: ಅದೇ ಇಂದಿನ ಡಿಜಿಟಲ್ ಯುಗದ ಅರಿಶಿನ ಕುಂಕುಮ.
5: ನನ್ ಮನಸ್ಸಿನಲ್ಲಿ ಒಂದ್ ಪ್ರಶ್ನೆ ಐತ್ರಿ, ದಸರೆಯಲ್ಲಿ ಮಹಿಳೆಯ ಪಾತ್ರವೇನು?
0: ಹೆಣ್ಣು ದಸರೆಯನ್ನ ಆಚರಿಸುವವಳು ಮಾತ್ರವಲ್ಲ, ಅವಳೇ ದಸರೆಯ ಜೀವಂತ ಸಂಸ್ಕೃತಿ. ಅಡುಗೆಯಲ್ಲಿ ಪರಂಪರೆ ಉಳಿಸ್ತಾಳೆ, ಅರಿಶಿನ ಕುಂಕುಮದಲ್ಲಿ ಬಾಂಧವ್ಯ ಬೆಳೆಸ್ತಾಳೆ, ಮಕ್ಕಳಿಗೆ ಕತೆ ಹೇಳ್ತಾಳೆ, ಗೊಂಬೆ ಅಲಂಕರಿಸ್ತಾಳೆ, ಹಬ್ಬದ ಹಾಡು ಕಲಿಸ್ತಾಳೆ, ಮನೆಯೊಳಗೆ ಸಂಭ್ರಮದ ದೀಪ ಹಚ್ತಾಳ್ರಿ.
4: ಇವತ್ತಿಗೆ ಅದಕ್ಕೆ ಇನ್ನೊಂದು ರೂಪ ಬಂದಿದೆ, ಮಹಿಳೆ ಕಾರ್ಯಕ್ರಮ ಆಯೋಜಿಸುತ್ತಾಳೆ.

0: ಜೀವಂತ ಸಂಸ್ಕೃತಿ. ಅಡುಗೆಯಲ್ಲಿ ಪರಂಪರೆ ಉಳಿಸ್ತಾಳೆ, ಅರಿಶಿನ ಕುಂಕುಮದಲ್ಲಿ ಬಾಂಧವ್ಯ ಬೆಳೆಸ್ತಾಳೆ, ಮಕ್ಕಳಿಗೆ ಕತೆ ಹೇಳ್ತಾಳೆ, ಗೊಂಬೆ ಅಲಂಕರಿಸ್ತಾಳೆ, ಹಬ್ಬದ ಹಾಡು ಕಲಿಸ್ತಾಳೆ, ಮನೆಯೊಳಗೆ ಸಂಭ್ರಮದ ದೀಪ ಹಚ್ತಾಳ್ರಿ.
1: ಇವತ್ತಿಗೆ ಅದಕ್ಕೆ ಇನ್ನೊಂದು ರೂಪ ಬಂದಿದೆ. ಮಹಿಳೆ ಕಾರ್ಯಕ್ರಮ ಆಯೋಜಿಸುತ್ತಾಳೆ, ವೇದಿಕೆ ಏರುತ್ತಾಳೆ, ಮಾತನಾಡುತ್ತಾಳೆ, ಹಾಡುತ್ತಾಳೆ, ನೃತ್ಯ ಮಾಡುತ್ತಾಳೆ, ಸಾಹಿತ್ಯ ಬರೆಯುತ್ತಾಳೆ, ತನ್ನ ಬದುಕಿನ ಕಥೆಯನ್ನೇ ಸಮಾಜದ ಕಥೆಯಾಗಿ ರೂಪಿಸುತ್ತಾಳೆ.
2: ಆದ್ದರಿಂದಲೇ ಹೆಣ್ಣು ಹಬ್ಬದ ಅತಿಥಿಯಲ್ಲ, ಹಬ್ಬದ ಹೃದಯ.
3: ಆದ್ರೆ ಒಂದ್ ಮಾತು, ಹೆಣ್ಣನ್ನ ದೇವಿ ಅಂತ ಪೂಜಿಸೋದು ಸರಿನೇ, ಆದ್ರೆ ಅವಳನ್ನ ಮನುಷ್ಯನ ಗೌರವಿಸೋದು ಕೂಡ ಅಷ್ಟೇ ಮುಖ್ಯ. ಖರೇನೇ, ಅದೇ ವಿಜಯದಶಮಿಯ ನಿಜವಾದ ವಿಜಯ.
2: ಇನ್ನೊಂದು ಅತ್ಯಂತ ಮುಖ್ಯ ವಿಷಯ ಮರ್ತೆ ಬಿಟ್ರಲ್ಲ, ದಸರಾ ಶಾಪಿಂಗ್ ಮರ್ತೆ ಬಿಟ್ರಿಯೇ.
3: ಈ ವಿಷಯಕ್ಕೆ ನನ್ನನ್ನೇ ಕರಿಬೇಕಿತ್ತು.
4: ನೀವು ಶಾಪಿಂಗ್ಗೆ ಹೋದ್ರೆ ಬಜೆಟ್ ಏನಾಗುತ್ತೆ?
0: ಬಜೆಟ್ ಅದು ಗಂಡಸರ ಮಾತನಾಡುವ ಪದ, ನಾವ್ ಮಾತನಾಡುವ ಪದ ಆಫರ್ ಮಾತ್ರ.
1: ಒಂದು ಕೊರೆ ಒಂದು ಉಚಿತ ಅಂತ ನೋಡಿದರು, ನಮಗೆ ಒಂದು ಸಾಕಾಗಲ್ಲ, ಎರಡನ್ನೂ ತೆಗೆದುಕೊಂಡು ಬಂದೇ ಬಿಡ್ತೀವಿ ನೋಡ್ರಿ.
5: ಅದೇ ದಸರೆಯ ಆರ್ಥಿಕ ವಿಜ್ಞಾನ ರೀ.
2: ಅದು ವಿಜ್ಞಾನ ಮಾರ್ಕೆಟಿಂಗ್.
4: ಆದ್ರೆ ಹಬ್ಬದ ಖರೀದಿಯಲ್ಲಿ ಸ್ಥಳೀಯ ವ್ಯಾಪಾರಿಗೂ ಒಂದು ಖುಷಿ ಐತ್ರಿ. ನಮ್ಮ ಊರಿನ ಅಂಗಡಿ, ನಮ್ಮ ನೇಕಾರು, ನಮ್ಮ ಕರಕುಶಲಕಾರು, ನಮ್ಮ ಮಣ್ಣಿನ ಗೊಂಬೆ ಮಾಡುವ ಕಲಾವಿದ, ಅವರ ಕೈಗೆ ತಲುಪುವ ಹಣವೂ ಹಬ್ಬದ ದೀಪವೇ.
3: ಹಬ್ಬ ಸಂತೋಷ ನಮ್ಮನೆಯಿಂದ ಹೊರಗೋಗಿ ಮತ್ತೊಬ್ಬರ ಮನೆಯ ಒಲೆ ಹಚ್ಚುತ್ತ, ಅದೇ ನಿಜವಾದ ಅರ್ಥಪೂರ್ಣವಾದಂತಹ ಹಬ್ಬಗಳು.
6: ಮೈಸೂರು.

0: ಕನ್ನಡ ಜನತೆಗೆ ಮಂಗಳರಾತ್ರಿ, ಕನ್ನಡ ಜನತೆಗೆ ಮಂಗಳರಾತ್ರಿ, ಮನೆ ಮನೆ ನಲ್ಲಿ ಶುಭ ಶುಭ ನವರಾತ್ರಿ.
1: ಮೈಸೂರು ದಸರೆಯ ವೈಭವನ ಮರೆಯೋಕ್ ಸಾಧ್ಯನಪ್ಪ? ಅರಮನೆಯ ಅಲಂಕಾರ, ಚಾಮುಂಡಿ ಬೆಟ್ಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ಕಲೆಗಳು, ಸಂಗೀತ, ನೃತ್ಯ, ಆನೆಗಳ ಸಾಲು, ಚಿನ್ನದ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿಯ ಮೆರವಣಿಗೆ, ಎಲ್ಲನೂ ಸೇರಿ ದಸರೆಯನ್ನ ಒಂದು ಮಹಾನ್ ಸಾಂಸ್ಕೃತಿಕ ಉತ್ಸವನಾಗಿದೆ. ಹಾಗಾಗಿ ಮೈಸೂರು ದಸರಾ ಇವತ್ತು ನಾಡ ಹಬ್ಬ ಆಗಿದೆ. ಇವತ್ತು ಇಡೀ ಕರ್ನಾಟಕದಾದ್ಯಂತ ತುಂಬಾ ಸಂಭ್ರಮದಿಂದ ಪ್ರತಿ ಮನೆಯಲ್ಲೂ ಕೂಡ ನಾವು ದಸರನ್ನ ಆಚರಿಸ್ತೀವಿ. ಇಡೀ ಭಾರತದಲ್ಲಿ ದಸರಾ ಸಂಭ್ರಮ ಇದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಇದನ್ನ ನಾಡ ಹಬ್ಬವಾಗಿ ಆಚರಿಸ್ತೀವಿ. ಇವತ್ತು ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನ ಪಡೆದಿದೆ. ಲಕ್ಷ ಲಕ್ಷ ಜನರು ಮೈಸೂರಿಗೆ ದೇಶ ವಿದೇಶದಿಂದ ನೋಡಕ್ ಬರ್ತಿದ್ದಾರೆ.
2: ಮೈಸೂರು ದಸರಾ ಅಂದ್ರೆ ಕೇವಲ ರಾಜವೈಭವವಲ್ಲ, ಅದು ಕರ್ನಾಟಕದ ಕಲಾವಿದರ, ನೇಕಾರರ, ಶಿಲ್ಪಿಗಳ, ಸಂಗೀತಗಾರರ, ಜನಪದ ಕಲಾವಿದರ ಬದುಕಿನ ಬಗಳ ಪ್ರದರ್ಶನವೂ ಹೌದು.
3: ಜೊತೆಗೆ ಪ್ರವಾಸೋದ್ಯಮ, ಸ್ಥಳೀಯ ವ್ಯಾಪಾರ, ಕರಕುಶಲ ಎಲ್ಲಕ್ಕೂ ಚೈತನ್ಯ ನೀಡುವ ಸಂದರ್ಭ.
4: ಅರಮನೆಯ ಬೆಳಕು ಮೈಸೂರಿನ ಬೀದಿಗಳನ್ನು ಬೆಳೆದರೆ ಜನರ ಕಲೆ ಕರ್ನಾಟಕದ ಹೆಸರನ್ನು ಬೆಳಗುತ್ತದೆ.
5: ಮಕ್ಕಳಿಗೆ ನಾವು ಈ ದಸರೆಯಿಂದ ಏನೆಲ್ಲ ಕಲಿಸಬಹುದು?
6: ಹೌದು, ಕೇವಲ ಹೊಸ ಬಟ್ಟೆ ಕೊಡಿಸುವುದಲ್ಲ, ಹಬ್ಬ ಮೌಲ್ಯ ಕಲಿಸಬೇಕು.
7: ಕೇವಲ ದೇವಿಯ ಪೂಜೆ ಅಲ್ಲ, ಹೆಣ್ಣನ್ನು ಕೂಡ ಗೌರವಿಸೋದನ್ನ ಕಲಿಸ್ಬೇಕ್ರಿ.
2: ಕೇವಲ ಹಬ್ಬದ ಊಟ ಅಲ್ಲ, ಆಹಾರದ ಬೆಲೆ ತಿಳಿಸ್ಬೇಕು. ಒಂದ ಕಾಳಿನ ಹಿಂದೆ ರೈತನ ಬೆವರು ಎಷ್ಟು ಇದೆ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು.
3: ಮಕ್ಕಳಿಗೆ ಕೇವಲ ಕತೆ ಕೇಳುವುದು ಅಷ್ಟೇ ಅಲ್ಲರಿ, ಕಥೆಯೊಳಗಿನ ಮೌಲ್ಯವನ್ನು ಸಹ ತಿಳಿಸಬೇಕು.
1: ಕೇವಲ ಸಂಪ್ರದಾಯ ಪಾಲಿಸೋದಲ್ಲ, ಅದರ ಅರ್ಥ ಅರಿತು ಮುಂದಿನ ಪೀಳಿಗೆ ಕೂಡ ಅದನ್ನ ಕೊಂಡೊಯ್ಯಬೇಕು. ಹಳೆಯ ಬೇರುಗಳಲ್ಲಿ ಹೊಸ ಎಲೆಗಳು ಮೂಡ್ಲಿ, ಪರಂಪರೆಯ ಮಣ್ಣಿನಲ್ಲಿ ಹೊಸ ಕನಸುಗಳು ಬೆಳೆಯಲಿ, ತಂತ್ರಜ್ಞಾನ ಕೈಯಲ್ಲಿರ್ಲಿ, ಆದ್ರೆ ಸಂಸ್ಕೃತಿ ಹೃದಯದಲ್ಲಿರ್ಲಿ, ಅದೇ ನಿಜವಾದ ದಸರಾ. ಇವತ್ತು ನಮ್ಮ ಮಾತು ಮುಗಿಸುವ ಮೊದಲು ಪ್ರತಿಯೊಬ್ರು ದಸರಾ ಬಗ್ಗೆ ಒಂದೊಂದು ಹೇಳೋಣ.
2: ದಸರಾ ಅಂದ್ರೆ ಧರ್ಮದ ವಿಜಯ,
3: ದಸರಾ ಎಂದರೆ ನಗುವಿನ ವಿಜಯ,
4: ದಸರಾ ಎಂದರೆ ಕತ್ತಲಿನ ಮೇಲೆ ಬೆಳಕಿನ ವಿಜಯ,
5: ದಸರಾ ಎಂದರೆ ರುಚಿಯ ವಿಜಯ,
7: ದಸರಾ ಎಂದರೆ ಪ್ರಕೃತಿ, ದೇಹ, ಮನಸ್ಸಿನ ಸಮತೋಲನದ ನೆನಪು,
4: ದಸರಾ ಎಂದರೆ ಕತ್ತಲಿನ ಮೇಲೆ ಬೆಳಕಿನ ವಿಜಯ,
5: ದಸರಾ ಎಂದರೆ ರುಚಿಯ ವಿಜಯ,
7: ದಸರಾ ಎಂದರೆ ಪ್ರಕೃತಿ, ದೇಹ, ಮನಸ್ಸಿನ ಸಮತೋಲನದ ನೆನಪು,
6: ದಸರಾ ಎಂದರೆ ಒಟ್ಟಾಗಿ ಬದುಕುವ ನಮ್ಮ ಸಂಸ್ಕೃತಿಕ ಹಬ್ಬ,
2: ದಸರಾ ಎಂದರೆ ಬಾಲ್ಯ ಮರಳಿ ಬರುವ ಹೆಜ್ಜೆ ಸದ್ದು,

0: ದಸರಾ ಎಂದ್ರೆ ಸೀರೆ ಸೆರಗಿನಲ್ಲಿ ಅರಳುವ ನಾಡಿನ ಪಾರಂಪರಿಕ ವೈಭವವೂ ಕೂಡ ಹೌದು.
1: ದಸರಾ ಎಂದರೆ ಸಾಹಿತ್ಯ ಸಂಗೀತ ಕಲೆಯ ಮಹೋತ್ಸವ.
2: ದಸರಾ ಅಂತಂದ್ರೆ ಹೊರಗಿನ ವಿಜಯದ ನೆಪದಲ್ಲಿ ಒಳಗಿನ ಮನುಷ್ಯರನ್ನೇ ಗೆಲ್ಲುವ ಹಬ್ಬ.

0: ಗೆಳತಿಯರೇ, ಹಬ್ಬ ಮುಗಿದ್ರು ಹಬ್ಬದ ಸಂತೋಷ ಮುಗಿದಿರ್ಲಿ, ದಸರಾ ಮುಗಿದ್ರು ನಮ್ಮೊಳಗಿನ ಒಳ್ಳೆಯತನದ ವಿಜಯ ಮುಂದುವರಿಯಲಿ. ಗೊಂಬೆಗಳನ್ನ ಮತ್ತೆ ಪೆಟ್ಟಿಗೆಯಲ್ಲಿ ಇಡಬಹುದು, ಸೀರೆಗಳನ್ನ ಮತ್ತೆ ಕಪಾಟಿನಲ್ಲಿ ಮಡಚಿಡಬಹುದು, ಹಬ್ಬದ ಅಡುಗೆಯ ಪರಿಮಳವು ನಿಧಾನವಾಗಿ ಮರೆಯಾಗಬಹುದು. ಆದ್ರೆ ಹಬ್ಬ ನಮ್ಮೊಳಗೆ ಬಿಟ್ಟು ಹೋಗುವ ಆ ಪ್ರೀತಿ, ನೆನಪು, ಬಾಂಧವ್ಯ, ಆ ಒಳ್ಳೆಯತನ ಮರೆಯಾಗದಿರ್ಲಿ. ಚಾಮುಂಡಿಯ ಶಕ್ತಿ ನಮ್ಮ ಧೈರ್ಯವಾಗಲಿ, ವಿಜಯದಶಮಿಯ ಬೆಳಕು ನಮ್ಮ ವಿವೇಕವಾಗಲಿ, ಗೊಂಬೆಯ ಹಬ್ಬದ ಬಾಲ್ಯ ಇದೆಯಲ್ಲ ಅದು ನಮ್ಮ ನಗುವಾಗಲಿ, ಮತ್ತು ದಸರೆಯ ತಿರುಳಿದೆಯಲ್ಲ ಒಳ್ಳೆಯದು ಗೆಲ್ಲಲಿ ಅನ್ನುವ ನಂಬಿಕೆ ಅದು ನಮ್ಮ ಬದುಕಿನ ದಾರಿಯಾಗಲಿ. ನಾಡಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮ ಮನೆಗೂ, ನಿಮ್ಮ ಮನಸ್ಸಿಗೂ, ನಿಮ್ಮ ಬದುಕಿಗೂ, ನಿಮ್ಮವರೆಲ್ಲರಿಗೂ ಸಂತೋಷ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಿರಲಿ. ನಮ್ಮ ನಾದಮಂಜರಿ ಮಹಿಳಾ ಬಳಗದ ಪರವಾಗಿ ನಿಮಗೆಲ್ಲರಿಗೂ
1: ದಸರೆಯ ಹಾರ್ದಿಕ ಶುಭಾಶಯಗಳು.
2: ದಸರಾ ವೈಭವ. ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶಾಲಿನಿ ರುದ್ರಮುನಿ, ಲತಾ ಸಾಲ್ಮನಿ, ಅನುಜ ಪಾಟೀಲ್, ಸಿದ್ದಮ್ಮ ಅಡ್ವೆಣ್ಣವರ್, ಶಕುಂತಲಾ ಹುಗಾರ್, ಸುಷ್ಮಾ ಹೊನ್ನೇನಾಯ್ಕರ್ ಹಾಗೂ ಮಾಧವಿ ಗದಗ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನು ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಆತ್ಮೀಯ ಶ್ರೋತ ಬಾಂಧವರೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 12:30

0: 18 ಸೆಕೆಂಡ್ ಆಗಲಿದೆ.
1: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
2: ಅರೆ ವಾಹ್, ಇಷ್ಟು ಪಾಯಿಂಟ್ಸ್ ಹೇಗೆ ಬಂತು?
3: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ. FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ, ಮಡಿಕೇರಿ ಕೇಂದ್ರ.

0: The number you've dialed is currently busy. Kindly
1: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ. ಇಷ್ಟೊಂದು ಬಿಜಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900090182.

0: ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಬಾಳು ಬೆಳಕಾಯಿತು.
3: ಶ್ರೋತೃಗಳೇ, 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗಾಸನಗಳ ಪ್ರಾಮುಖ್ಯತೆ ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು NK ಶಿವಮೂರ್ತಿ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ PM ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿಷಯದ ಬಗ್ಗೆ ಮಾತನಾಡ್ತಾರೆ ಉಲ್ಲಾಸ್ ಗುನ್ಗಾ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಯೋಗಾಸನದ ಪ್ರಾಮುಖ್ಯತೆ. ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೇ, ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಯೋಗಾಸನಗಳ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ತಮ್ಮ ಬಗ್ಗೆ ಸ್ವಲ್ಪ ಹೇಳಿ, ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರು.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್. ನಾನು ಉಪನಿರ್ದೇಶಕರಾಗಿ ನಮ್ಮ ಆಯುಷ್ ಇಲಾಖೆಯಲ್ಲಿ ಕರ್ತವ್ಯ ನಿಲ್ಲಿಸಿದ್ದೇನೆ. ನಾನು ಈ ಯೋಗ ಅಂಡ್ ನ್ಯಾಚುರೋಪತಿಯಲ್ಲಿ SDM ಕಾಲೇಜ್ ಆಫ್ ನ್ಯಾಚುರೋಪತಿಯಲ್ಲಿ ನಾನು ವ್ಯಾಸಂಗ ಮಾಡಿದ್ದು. 5 ವರ್ಷದ ಕೋರ್ಸ್ ನಂತರ ನಾನು ಗೌರ್ಮೆಂಟ್ ಜಾಬಲ್ಲಿ ಸೇರಿಕೊಂಡೆ. ಆಮೇಲೆ ಗೌರ್ಮೆಂಟ್ ಜಾಬಲ್ಲಿ PGDPHM ಅಂತೇಳಿ ಒಂದು ಪದವಿ ಪಬ್ಲಿಕ್ ಹೆಲ್ತ್ ಬಗ್ಗೆ ಪಡ್ಕೊಂಡೆ. ಇವಾಗ ಸದ್ಯಕ್ಕೆ ಡೆಪ್ಯೂಟಿ ಡೈರೆಕ್ಟರ್ ಆಗಿ ನಮ್ಮ ಆಯುಷ್ ಇಲಾಖೆಯಲ್ಲಿ ಕರ್ತವ್ಯ ನಿಲ್ಲಿಸುತ್ತಿದ್ದೇನೆ. ಹಾಗೂ ನಮ್ಮ ಶಾಸಕರ ಭವನದಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿ ಅಲ್ಲೂ ಕರ್ತವ್ಯ ನಿಲ್ಲಿಸುತ್ತಿದ್ದೇನೆ.
1: ಅಲ್ಲಿ ಏನು ಕೆಲಸ ಸರ್ ತಮ್ಮದು?
2: ಶಾಸಕರ ಭವನದಲ್ಲಿ ಅಲ್ಲಿ ನಮ್ಮ ಶಾಸಕರಿಗೆ ಮತ್ತೆ ಅವರ ರಿಲೇಟಿವ್ಸ್ ಅಂದ್ರೆ ಅವರ ಸಂಬಂಧಪಟ್ಟ ಇವರಿಗೆ ಎಲ್ಲ ನ್ಯಾಚುರೋಪತಿ ಮತ್ತು ಯೋಗ ಟ್ರೀಟ್ಮೆಂಟ್ಗಳು ಅಲ್ಲೇ ನಾವು ಕೊಡ್ತೇವೆ.
1: ಅಲ್ಲೂ ಒಂದು ಆಸ್ಪತ್ರೆ ಇದೆಯಾ?
2: ಹೌದು, ಶಾಸಕರ ಭವನದಲ್ಲಿ 4 ಆಸ್ಪತ್ರೆಗಳಿದೆ. ಒಂದು ಯೋಗ ಪ್ರಕೃತಿ ಚಿಕಿತ್ಸಾಲಯ ಇದೆ, ಒಂದು ಆಯುರ್ವೇದ ಚಿಕಿತ್ಸಾಲಯ ಇದೆ, ಒಂದು ಯುನಾನಿ ಇದೆ, ಹೋಮಿಯೋಪತಿ ಇದೆ, ಮತ್ತೆ ಒಂದು ಪಂಚಕರ್ಮ ಯೂನಿಟ್ ಇದೆ.
1: ಈಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ.
2: ಹೌದು
1: ಅಲ್ವಾ?
2: ಹೌದು.
1: ಈಗ ಯೋಗವನ್ನ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಆಯುಷ್ ಇಲಾಖೆ ಹಾಕೊಂಡಿರುವಂತಹ ಕ್ರಮಗಳೇನೇನು ಸರ್?
2: ಇವಾಗ ಎಲ್ಲ ಆಯುಷ್ಮಾನ್ ಭಾರತ್ ಏನು ನಮ್ಮ ಆಯುಷ್ ಡಿಸ್ಪೆನ್ಸರಿಗಳಿದಾವೆ, ಅಲ್ಲೆಲ್ಲ ಕಂಪಲ್ಸರಿಯಾಗಿ ಬೆಳಿಗ್ಗೆ ಮತ್ತೆ ಸಂಜೆ ಯೋಗ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿ ಯೋಗ ಕ್ಲಾಸಸ್ಗಳು ನಡೀತಾ ಇದಾವೆ. ಮತ್ತೆ ಹಾಗೆ ಎಲ್ಲ ಆಯುಷ್ ಡಿಸ್ಪೆನ್ಸರಿಗಳಲ್ಲಿ ಯೋಗ ಟೀಚರ್ಗಳನ್ನು ನೇಮಿಸಿ ಹಲವರು ಕಡೆಯಿಂದ ಡೈಲಿ ಯೋಗ ಕಲಿಸ್ಕೊಡೋ ಪ್ರೋಗ್ರಾಮ್ ಅನ್ನು ಅದು ಚಾಲ್ತಿಯಲ್ಲಿದೆ. ಎಲ್ಲೆಲ್ಲಿ ಟೀಚರ್ಸ್ ಅವೈಲೇಬಲ್ ಇದ್ದಾರೆ ಅಲ್ಲಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇವಾಗ ಹೊಸದಾಗಿ ನಿತ್ಯ ಯೋಗ ಅಂಥೇಳಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ಒಂದು ಡಿಸ್ಟ್ರಿಕ್ಟಲ್ಲಿ ನಡೀತಾ ಇದೆ. ಇವಾಗ ಅದೇ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ವಾರ ಒಂದೊಂದು ಡಿಸ್ಟ್ರಿಕ್ಟಿಗೆ ಕೊಡ್ತಾ ಇದ್ದೇವೆ. ಸೊ ಅದರಲ್ಲಿ ಒಂದು 30 ಮಿನಿಟ್ಸ್ ಯೋಗಾಸನ ಮಾಡಿಸ್ತಾರೆ, ಯೋಗಾಸನ ಪ್ರಾಣಾಯಾಮ ಮೆಡಿಟೇಷನ್ ಮಾಡಿಸ್ತಾರೆ, ಮತ್ತೊಂದು 10 ಮಿನಿಟ್ಸ್ ಹೆಲ್ತ್ ಬಗ್ಗೆ ಟಾಕ್ ಕೊಡ್ತಾರೆ.
1: ಈಗ ನೀವು ಕೆಲಸ ಮಾಡ್ತಿರಲ್ಲ ಸರ್ ಶಾಸಕರ ಭವನದಲ್ಲಿ, ಅಲ್ಲೂ ಕೂಡ ಈ ಯೋಗ ಪ್ರೋಟೋಕಾಲ್ನ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಹೇಗೆ?
2: ಹೌದು, ಅಳವಡಿಸ್ಕೊಂಡಿದ್ದೇವೆ. ಅಲ್ಲಿ ಒಂದೊಬ್ರು ಯೋಗ ಟೀಚರ್ ಬರ್ತಾರೆ, ಅವರಿಗೆ ಇಂಡಿವಿಜುವಲ್ ಕಲಿಸ್ಕೊಡ್ತೇವೆ. ಅಂದ್ರೆ ಅವರವರ ಸಮಸ್ಯೆ ಅನುಗುಣವಾಗಿ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದ್ರ ಪ್ರಕಾರ ಯೋಗಾಸನಗಳು ಅವರಿಗೋಸ್ಕರ ಡಿಸೈನ್ ಮಾಡಿಬಿಟ್ಟು ಅಷ್ಟು ಅವರಿಗೆ ಕಲಿಸ್ಕೊಡ್ತೇವೆ, ಅಲ್ಲೇ ಕಲಿಸ್ಕೊಡ್ತೇವೆ.
1: ಅಂದಾಜು ಎಷ್ಟು ಏನು ಚಿಕಿತ್ಸಾಲಯಗಳಿರಬಹುದು ಸರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದೆಯಾ? ಹೇಗೆ?
2: ಎಲ್ಲಾ ಸೇರಿ ಒಂದು 60-70 ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರಗಳಿದಾವೆ ಕರ್ನಾಟಕದಲ್ಲಿ.
1: ಮೈಸೂರಿನಲ್ಲಿ ಒಂದು ಕಾಲೇಜ್ ಕೂಡ
2: ಇದೆ
1: ಅಲ್ವಾ? ಈಗ ತಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆನೇ ಹೆಚ್ಚಿನ ಅಧ್ಯಯನ ಮಾಡಿರೋದ್ರಿಂದ ತಾವು ಯೋಗಾಸನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಬಹುದು ಅಂತ ಅನ್ಸುತ್ತೆ. ಹೇಳಿ ಸರ್, ಏನು ಇದು ಯೋಗಾಸನ ಅಂತಂದ್ರೆ? ನಿಮ್ಮ
2: ಯೋಗದ್ದು ಒಂದು ಪಾರ್ಟ್ ಯೋಗಾಸನ. ಯೋಗ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಅದೇ ಒಂದು ಅದರಲ್ಲಿ ಆಸನ ಅಂತೇಳಿ. ಆಸನ ಅಂದ್ರೆ ಫಿಸಿಕಲ್ ಎಕ್ಸಸೈಸ್ ಅಲಾಂಗ್ ವಿತ್ ಮೆಂಟಲ್ ಕಾನ್ಸಂಟ್ರೇಷನ್. ಇಟ್ ಎಫೆಕ್ಟ್ಸ್ ಬೋತ್ ಬಾಡಿ ಅಂಡ್ ಮೈಂಡ್.
1: ಯೋಗಾಸನ ಅಂದ್ರೆ ಉಸಿರಾಟವನ್ನ ಸರಿಯಾದ ಕ್ರಮದಲ್ಲಿ ಮಾಡಿ ಅಥವಾ ನಿಯಂತ್ರಣ ಮಾಡಿ ತಾವೇ ಹೇಳಿದಾಗೆ ಆಸನಗಳನ್ನ ಮಾಡಬೇಕು ಅನ್ನುವಂಥದ್ದು ಅಲ್ವೇ? ಅದು ಕೂಡ ಸೇರ್ಕೊಳ್ಳುತ್ತಾ ಯೋಗ ಮಾಡುವಾಗ?
2: ಹೌದೌದೌದು. ಆಸನ ಮಾಡಬೇಕಾದ್ರೆ ನಿಮ್ಮ ಉಸಿರಾಟ, ನಿಮ್ಮ ಕಾನ್ಶಿಯಸ್ನೆಸ್, ನಿಮ್ಮ ಮೈಂಡ್ಫುಲ್ನೆಸ್, ಇದು ಎಲ್ಲದು ಸೇರಿದ್ರೇನೆ ಅದು ಯೋಗಾಸನ ಆಗೋದು. ಇಲ್ಲಿದ್ರೆ ಬರೀ ಫಿಸಿಕಲ್ ಎಕ್ಸಸೈಸ್ ಆಗ್ತದೆ.
1: ಸರ್, ಈಗ ನಿಮ್ಮ ಪ್ರಕಾರ ಯಾವ ರೀತಿ ಮಾಡಬೇಕು ಯೋಗಾಸನ, ಪ್ರೋಟೋಕಾಲ್ ಏನು, ಕರೆಕ್ಟ್ ಆಗಿ ಹೇಳ್ಬಿಡಿ ಸರ್.
2: ಯೂಶ್ವಲಿ ಯೋಗಾಸನ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬೆಳಿಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಅಂದ್ರೆ ಒಂದು ಗ್ಲಾಸ್ ನೀರು ಬೆಳಿಗ್ಗೆನೆ ಕುಡಿದ್ಬಿಟ್ಟು ಒಂದು 10 ಮಿನಿಟ್ಸ್ ಆದ್ಮೇಲೆ ನೀವು ಯೋಗಾಸನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಹೊಟ್ಟೆ ಖಾಲಿ ಇರಬೇಕು ಮತ್ತೆ ಶಾಂತವಾದ ವಾತಾವರಣ ಇರಬೇಕು. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ ದಿಂದ ಸ್ಟಾರ್ಟ್ ಮಾಡಬಹುದು. ಆಮೇಲೆ ಆಸನಾಸು.
1: ಸರಿಗ ನನಗೆ ಬೆಳಗ್ಗೆ ಹೊತ್ತು ಮಾಡಕ್ ಆಗಲ್ಲಪ್ಪ, ನನಗೆ ಸಮಯ ಇಲ್ಲ, ಬೆಳಗ್ಗೆನೆ ಎದ್ದೆಲ್ಲ ಹೋಗ್ತೀನಿ, ನನಗೆ ಸಂಜೆ ಪುರುಸೊತ್ತಿದೆ, ಮಾಡಬಹುದೇ
2: ಯೋಗಾಸನ? ನೀವು ಯಾವಾಗಾರೆ ಮಾಡಬಹುದು, ಪ್ರೊವೈಡೆಡ್ ಒಂದು ಊಟ ಮಾಡಿ ಒಂದು 1.5 ತಾಸು

0: ಎರಡು ತಾಸು ಗ್ಯಾಪ್ ಇರಬೇಕು, ಅಂದ್ರೆ ಹೊಟ್ಟೆ ಖಾಲಿ ಇರಬೇಕು. ಅವಾಗ ನಿಮಗೆ ಯಾವುದೇ ತರದ್ದು ಡಿಸ್ಕಂಫರ್ಟ್ ಆಗೋದಿಲ್ಲ ಯೋಗಾಸನ ಮಾಡ್ಬೇಕಾದ್ರೆ.
1: ಅದಕ್ಕೋಸ್ಕರ ನೀವು ಬೆಳಗ್ಗೆ ಅಂತೀರಿ?
0: ಬೆಳಗ್ಗೆ ಇದ್ರೆ ಒಳ್ಳೇದು, ಬೆಳಗ್ಗೆ ಟೈಮ್ ಇದ್ರೆ ಒಳ್ಳೇದು ಅಂತ ಶಾಂತವಾಗಿರುತ್ತೆ.
1: ಬೆಳಗ್ಗೆ ಟೈಮ್ ಅಂದ್ರೂ ಕೆಲವರು ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತಾರೆ, ಎಷ್ಟೋ ಜನ ಅವಾಗ ಮಲಗ್ತಾ ಇರ್ತಾರೆ. ನಿಮ್ ಪ್ರಕಾರ ಯಾವ ಸಮಯ ತುಂಬಾ
0: ಬ್ರಾಹ್ಮಿ ಟೈಮ್ ಅಲ್ಲಿ ಮಾಡೋದು ಬಹಳ ಒಳ್ಳೇದು. ಆ ಟೈಮ್ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ಏರ್ ಅಲ್ಲಿ, ಮತ್ತೆ ಫ್ರೆಶ್ ಏರ್ ಇರ್ತದೆ. ಸೊ ಆ ಏನು ಸಮಯ ಇದೆ ಅದು ಬಹಳ ಒಳ್ಳೇದು ಯೋಗಾಸನ ಮಾಡ್ಲಿಕ್ಕೆ.
1: ಸ್ವಲ್ಪ ತಡವಾಗಾದ್ರೂ ತೊಂದರೆ ಏನಿಲ್ಲ,
0: ತೊಂದರೆ ಏನಿಲ್ಲ. ನಿಮಗೆ ಯಾವಾಗ ಟೈಮ್ ಸಿಗ್ತದೋ ಅವಾಗ ಮಾಡ್ಬೇಕಷ್ಟೇ.
1: ಯಾವ ಸ್ಥಳದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ತಮ್ಗೆ?
0: ಒಂದು ಪೀಸ್ ಅಂಡ್ ಕಾಮ್ ಆಗಿರೋ ಸ್ಥಳ ಆದ್ರೆ ಆಯ್ತು. ಯಾವುದೇ ಸ್ಥಳ ಇರ್ಬೋದು, ನೀವು ಕೂತ್ಕೊಂಡು ಮಾಡಬಹುದು, ಮಲ್ಕೊಂಡು ಮಾಡಬಹುದು, ಹೇಗೆ ನಿಮಗೆ ಅನುಕೂಲವಾದಂತಹ ಯಾವುದೇ ಜಾಗದಲ್ಲೂ ನೀವು ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡಬಹುದು.
1: ತುಂಬಾ ಜನ ಹೇಳ್ತಾರೆ ಅದು ಚೆನ್ನಾಗಿ ಗಾಳಿ ಆಡಬೇಕು, ಮತ್ತೆ ಏನು
0: ಸ್ವಲ್ಪ ಗಾಳಿ ಆಡೋ ಜಾಗನೇ ಇರಬೇಕು, ಸ್ವಲ್ಪ ಇದು ವಿಂಡೋಸ್ ಏರಿಯೇಷನ್ ಎಲ್ಲ ಚೆನ್ನಾಗಿದ್ರೆ ಒಳ್ಳೇದು.
1: ಓಕೆ ಸರ್, ಹಿಂದೆ ಎಲ್ಲ ಯೋಗಿಗಳು ಮುನಿಗಳು ತುಂಬಾ ಕನಿಷ್ಠವಾದ ಬಟ್ಟೆಯನ್ನ ಧರಿಸಿ ಯೋಗ ಮಾಡಬೇಕು ಅಂತ ಹೇಳೋರು ಅಲ್ವೇ? ಅಲ್ಲ, ನೀವು ಓದಿರೋ ವಿದ್ಯೆ ಪ್ರಕಾರ ಈಗ ಈಗೇನಾಗಿದೆ ಅಂತಂದ್ರೆ ಎಲ್ಲ ಮೈ ತುಂಬಾ ಬಟ್ಟೆ ಧರಿಸ್ಕೊಂಡೇ ಯೋಗ ಮಾಡ್ತಾರೆ. ಸೊ ಯಾವುದು ಸರಿ ಯಾವುದು?
0: ಮೈ ತುಂಬಾ ಬಟ್ಟೆ ಧರಿಸ್ಕೊಂಡು ಯೋಗ ಮಾಡಬಾರ್ದು, ಯಾಕಂದ್ರೆ ಯೋಗ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಫ್ಲೆಕ್ಸಿಬಿಲಿಟಿ ಬರೋದಿಲ್ಲ. ಸೊ ಲೂಸ್ ಇರೋ ಬಟ್ಟೆಗಳು ಅಥವಾ ಈ ಒಂದು ಶಾರ್ಟ್ಸ್ ಟಿ ಶರ್ಟ್ಸ್ ಇದು ಹಾಕೊಂಡು ಮಾಡಿದ್ರೆ ಒಳ್ಳೇದು
1: ಅಲ್ವಾ? ಏನು ತೊಂದರೆ ಇಲ್ಲ,
0: ಏನು ತೊಂದರೆ.
1: ತುಂಬಾ ಸಡಿಲವಾಗಿರ್ಬೇಕು,
0: ಸಡಿಲವಾಗಿರ್ಬೇಕು, ಸ್ಟ್ರೆಚ್ ಮಾಡ್ಲಿಕ್ಕೆ ಯಾವುದು ಪ್ರಾಬ್ಲಮ್ ಆಗಬಾರ್ದು, ಆತರ ಬಟ್ಟೆ ಇದ್ರೆ ಒಳ್ಳೇದು.
1: ಈಗೆಲ್ಲ ಯೋಗ ಮ್ಯಾಟ್ಗಳು ಬಂದ್ಬಿಟ್ಟಿದಾವೆ ಅಲ್ವಾ ಸರ್? ಮುಂಚೆ ಒಂದು ಜಮಖಾನ ಹಾಸ್ಕೊಂಡು ಯೋಗ ಮಾಡೋರು, ಈಗ ಇದರ ಬಳಕೆ ಅಗತ್ಯ ಇದೆ ಅಂತ ಅನ್ಸುತ್ತೆ ತಮ್ಗೆ?
0: ಯೋಗ ಮ್ಯಾಟ್ಗಿಂತ ಕಾಟನ್ ಮ್ಯಾಟ್ಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ, ಅದು ಬಹಳ ಒಳ್ಳೇದು, ಅದು ನಿಮಗೆ ಸಪೋರ್ಟ್ ಕೊಡ್ತದೆ. ಇದು ಏನು ರಬ್ಬರ್ ಮ್ಯಾಟ್ ಏನ್ ಬರ್ತಾ ಇದಾವೆ ಅದು ಬಹಳ ಥಿನ್ ಇರ್ತದೆ, ಮತ್ತೆ ನಿಮಗೆ ಯೋಗ ಮಾಡಬೇಕಾದ್ರೆ ನಿಮ್ಮ ಜಾಯಿಂಟ್ಸ್ ಗಳಿಗೆ ತೊಂದರೆ ಆಗ್ತದೆ. ಅದು ಎಷ್ಟು ಕಂಫರ್ಟಬಲ್ ಇರ್ತದೋ ಮ್ಯಾಟ್ ಅಷ್ಟೇ ಯೋಗ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ.
1: ಮ್ಯಾಟ್ ನ ಅಗತ್ಯ ಏನಿದೆ ಸರ್?
0: ಅಂದ್ರೆ ಈ ಬರೀ ನೆಲದಲ್ಲಿ ಮಾಡಿದ್ರೆ ಕೆಲವರಿಗೆ ಈ ಜಾಯಿಂಟ್ಸ್ ಗಳು ನೆಲದ ಮೇಲೆ ಊರ್ತಾರಲ್ಲ, ಆ ಪ್ರೆಷರ್ ಎಲ್ಲ ಜಾಯಿಂಟ್ಸ್ ಮೇಲೆ ಬೀಳ್ತದೆ. ಸೊ ನೆಲದಲ್ಲಿ ಮಾಡೋಕ್ಕಿಂತ ಒಂದು ಬೆಡ್ ಶೀಟ್ ಅಥವಾ ಒಂದು ಜಮಖಾನ ಒಂದ್ ಸ್ವಲ್ಪ ಥಿಕ್ ಇರೋದು ಹಾಕೊಂಡು ಅದ್ರ ಮೇಲೆ ಮಾಡೋದು ಬಹಳ ಅನುಕೂಲ.
1: ಅಂದ್ರೆ ಜಾಯಿಂಟ್ ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಲ್ವಾ? ಯೋಗ ಮಾಡೋದೇ ಒಳ್ಳೇದಾಗ್ಲಿ ಅಂತ, ಅಂದ್ರೆ ಯೋಗ ಮಾಡ್ಬಿಟ್ಟು ತೊಂದರೆ ಸಿಗಾಕಬಾರದು. ಓಕೆ ಸರ್, ಈಗ ಬೆಳಗಿನ ಸಮಯ ಆಹಾರ ಹೊಟ್ಟೆನಲ್ಲಿ ಇರಬಾರದು, ಒಂದು ಒಳ್ಳೆ ಮ್ಯಾಟ್ ಹಾಕೋಬೇಕು, ಸಡಿಲವಾದಂತಹ ವಸ್ತ್ರವನ್ನು ಧರಿಸಬೇಕು ಅಲ್ವೇ ಸರ್? ಈಗ ಹೇಗೆ ಯೋಗ ಮಾಡಬೇಕು, ಆರಂಭ ಹೇಗೆ, ನಿಧಾನವಾಗಿ ಹೇಳ್ತಾ ಹೋಗಿ ಸರ್.
0: ಆರಂಭ ನೀವು ಏನಿದ್ರು ಲೂಸ್ನಿಂಗ್ ಎಕ್ಸರ್ಸೈಸ್ ಇಂದ ಸ್ಟಾರ್ಟ್ ಮಾಡಬೇಕು.
1: ಓಕೆ,
0: ಕೈಗಳು ಎಲ್ಲ ಫ್ಲೆಕ್ಸ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು, ಆಮೇಲೆ ನೆಕ್ ಫ್ಲೆಕ್ಸ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು, ನೆಕ್ ರೊಟೇಷನ್ ಮಾಡೋದು, ಸ್ಪೈನಲ್ ರೊಟೇಷನ್ಸ್ ಮಾಡೋದು, ರೈಟ್ ಲೆಫ್ಟ್ ಮತ್ತೆ ಸ್ಪೈನಲ್ ಟ್ವಿಸ್ಟಿಂಗ್ ಮಾಡೋದು, ಲೆಗ್ ರೇಸಿಂಗ್ ಲೆಗ್ ಡೌನ್, ಮತ್ತೆ ಈ ನಿಮ್ಮ ಆಂಕಲ್ ಜಾಯಿಂಟ್ ಮೂವ್ಮೆಂಟ್ಸ್ ಅದು ಎಲ್ಲ ಮಾಡಿಕೊಂಡು ಒಂದು 5 to 10 minutes ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಆಮೇಲೆ ಯು ಸ್ಟಾರ್ಟ್ ವಿತ್ ಯೋಗಾಸನ.
1: ಯಾಕೆ ಮಾಡ್ಬೇಕು ಸರ್ ಇದನ್ನ?
0: ಇದೆಲ್ಲ ಅಂದ್ರೆ ಬಾಡಿ ಸ್ವಲ್ಪ ಯೋಗಾಸನ ಮಾಡ್ಲಿಕ್ಕೆ ಬಾಡಿ ವಾರ್ಮ್ ಅಪ್ ಆಗ್ತದೆ ಮೇನ್ಲಿ. ಮತ್ತೆ ಯೋಗಾಸನ ಮಾಡ್ಬೇಕಾದ್ರೆ ನಿಮಗೆ ಯಾವುದೇ ತರದ್ದು ಇಂಜುರಿ ಮಸಲ್ ಇಂಜುರಿ ಆಗ್ಲಿ ಇದು ಆಗ್ಲಿ ಯಾವುದು ಆಗೋದಿಲ್ಲ. ಸೊ ಇದು ಮಾಡೋದ್ರಿಂದ ನೆಕ್ಸ್ಟ್ ಯೋಗಾಸನ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ, ನಿಮ್ಮ ಫೈನಲ್ ಪೋಸ್ಚರ್ ಏನ್ ರೀಚ್ ಆಗ್ತೀರಿ ಅದಕ್ಕೆ ನಿಮಗೆ ಯೂಸ್ ಆಗ್ತದೆ.
1: ಓಕೆ, ಅಂದ್ರೆ ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ದಲ್ಲೇ ಯೋಗಾಭ್ಯಾಸ ಶುರು ಮಾಡಬಾರದು ಅಂತ ತಾವ್ ಹೇಳೋದು?
0: ಬಾಡಿ ವಾರ್ಮ್ ಅಪ್ ಮಾಡ್ಕೊಂಡು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು.
1: ಅಂದ್ರೆ ಈಗ ಅದಕ್ಕೂ ಕೂಡ ಒಂದು ಪ್ರೋಟೋಕಾಲ್ ಇದೆಯಾ ಸರ್, ವಾರ್ಮ್ ಅಪ್ ಮಾಡ್ಕೊಳ್ಳೋದಕ್ಕೆ?
0: ಹೌದು, ಅದಕ್ಕೆ ಕೆಲವೊಂದು ಎಕ್ಸರ್ಸೈಸ್ ಗಳು ಇವಾಗ ನಾವು ಇಂಟರ್ನ್ಯಾಷನಲ್ ಯೋಗಾ ಡೇ ಪ್ರೋಟೋಕಾಲ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋದು ಅದರಿಂದಾನೆ. ಆಮೇಲೆ ನಾವು ಸಿಟ್ಟಿಂಗ್ ಪೋಸ್ಚರ್ಸ್, ಸ್ಟ್ಯಾಂಡಿಂಗ್ ಪೋಸ್ಚರ್ಸ್, ಲೈಯಿಂಗ್ ಪೋಸ್ಚರ್ಸ್, ಪ್ರೋನ್ ಪೋಸ್ಚರ್ಸ್ ಇದೆಲ್ಲ ಆಮೇಲೆ ಸ್ಟಾರ್ಟ್ ಮಾಡ್ತೇವೆ.
1: ಸರ್, ತುಂಬಾ ಜನ ಸೂರ್ಯ ನಮಸ್ಕಾರ ಮಾಡಿದ್ರೆ ಎಲ್ಲಾ ತರಹದ ಒಂದು ಸ್ಟ್ರೆಚಿಂಗ್ ಆಗುತ್ತೆ, ಬಾಡಿ ವಾರ್ಮ್ ಅಪ್ ಆಗುತ್ತೆ ಅಂತ ಹೇಳ್ತಾರೆ, ತಮ್ಮ ಅಭಿಪ್ರಾಯ ಸರ್?
0: ಸೂರ್ಯ ನಮಸ್ಕಾರ ಎಲ್ಲದಕ್ಕೂ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಆಸನಗಳು ಕವರ್ ಆಗ್ಬಿಡ್ತವೆ, ಮತ್ತೆ ಎಲ್ಲಾ ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಗಳು ಸ್ಟ್ರೆಚ್ ಆಗ್ತವೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಒಂದು ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗ್ತದೆ, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ, ಪ್ಲಸ್ ಬೋನ್ಸ್ ಏನಿದಾವಲ್ಲ ಅವು ಗಟ್ಟಿ ಆಗ್ತವೆ, ಇವನ್ ನರ್ವಸ್ ಸ್ಟಿಮ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾ ತರದ್ದು ಬೆನಿಫಿಟ್ಸ್ ಸೂರ್ಯ ನಮಸ್ಕಾರದಲ್ಲಿ ಆಗ್ತದೆ.
1: ಓಕೆ, ಅಂದ್ರೆ ಈಗ ಯೋಗ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ತಾವೇ ಹೇಳಿದ ಹಾಗೆ ಬಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು, ನಂತರ ಸೂರ್ಯ ನಮಸ್ಕಾರ ಮಾಡ್ಬೇಕು. ಹೌದಾ? ಈಗ ಸೂರ್ಯ ನಮಸ್ಕಾರ ಅಂದ್ರೂ ಅಲ್ಲೂ ಕೂಡ ಬಹಳಷ್ಟು ಜನ ಬಹಳಷ್ಟು

0: ಪ್ರಶ್ನೆ ಕೇಳ್ತಾರೆ ಸರ್, ತುಂಬಾ ಜನ ಫಾಸ್ಟ್ ಆಗಿ ಸೂರ್ಯ ನಮಸ್ಕಾರ ಮಾಡ್ತಾರೆ. ಕೆಲವರು ಒಂದೊಂದು ಸೂರ್ಯ ನಮಸ್ಕಾರದ ಪೊಸಿಷನ್ ಅಲ್ಲೂ ಒಂದು 30 ಸೆಕೆಂಡ್ ಇರಬೇಕು ಅಥವಾ 1 ನಿಮಿಷ ಇರಬೇಕು ಹೀಗೆ ಹೇಳ್ತಾರೆ. ಸ್ವಲ್ಪ ಗೊಂದಲಗಳು ಇದ್ದಾವೆ.
1: ಯೋಗ
0: ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡಬೇಕು ಹೇಳಿ ಸರ್.
1: ಇವಾಗ ಯೋಗಾಸನ ಅಂದ್ರೆ ಬರೀ ಫಿಸಿಕಲ್ ಎಕ್ಸಸೈಸ್ ಅಲ್ಲ. ಇವಾಗ ನಾವು ಸೂರ್ಯ ನಮಸ್ಕಾರ ಮಾಡ್ತೇವೆ ಅಂದ್ರೆ ಪ್ರತಿಯೊಂದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಇದೆ. ಅದರಲ್ಲಿ ನಿಮ್ಮ ಬ್ರೀತಿಂಗ್ ಏನ್ ಮಾಡ್ತೀರಿ, ಯಾವ ಬೆಂಡಿಗೆ ಯಾವ ಬ್ರೀತಿಂಗ್ ಮಾಡಬೇಕು, ಯಾವಾಗ ಎಕ್ಸೇಲ್ ಮಾಡಬೇಕು, ಯಾವಾಗ ಇನ್ಹೇಲ್ ಮಾಡಬೇಕು, ಅದು ಒಂದು ಶಿಸ್ತಿನ ಕ್ರಮ ಇದೆ. ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಈ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಒಂದೊಂದು ಸ್ಟೆಪ್ ಆದ್ಮೇಲೆ ಒಂದು ಅಟ್ ಲೀಸ್ಟ್ ಮಿನಿಮಮ್ 30 ಸೆಕೆಂಡ್ಸ್ ಅದು ಮೇಂಟೈನ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕು. ಸೊ ಈ ತರ ಮಾಡಿದ್ರೆ ನಿಮ್ಮ ಕಾನ್ಸಂಟ್ರೇಷನ್, ಬಾಡಿ ಕಾನ್ಶಿಯಸ್ನೆಸ್, ನಿಮ್ಮ ಬ್ರೀತಿಂಗ್ ಎಲ್ಲದು ಕೋಆರ್ಡಿನೇಟ್ ಆಗ್ತದೆ. ಅವಾಗ ಅದು ಕಂಪ್ಲೀಟ್ ಸೂರ್ಯ ನಮಸ್ಕಾರ ಆಗ್ತದೆ. ನೀವು ಫಾಸ್ಟ್ ಆಗಿ ಮಾಡಿದ್ರೆ ಇಟ್ ವಿಲ್ ಬಿ ಅ ಫಿಸಿಕಲ್ ಎಕ್ಸಸೈಸ್, ನಾಟ್ ಸೂರ್ಯ ನಮಸ್ಕಾರ. ಸ್ಟ್ರೆಚ್ ಆಗ್ತದೆ, ಎಲ್ಲ ಆಗ್ತದೆ, ಬಟ್ ಕಂಪ್ಲೀಟ್ ನಿಮಗೆ ಬಾಡಿ ಕಾನ್ಶಿಯಸ್ನೆಸ್ ಆಗ್ಲಿ, ಬ್ರೀತಿಂಗ್ ಒಂದು ಪ್ಯಾಟರ್ನ್ ಆಗ್ಲಿ ಇಂಪ್ರೂವ್ ಆಗೋದಿಲ್ಲ.
0: ಅಂದ್ರೆ ಈಗ ನಾವು ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಆದ್ರೆ ಈಗ ಉಸಿರು ಎಳ್ಕೊಳ್ಳೋದು, ಉಸಿರು ಹೊರಗಡೆ ಬಿಡೋದು, ಅದಕ್ಕೊಂದು ಪದ್ಧತಿ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವೇ. ಅದನ್ನ ಸರಿಯಾದ ರೀತಿನಲ್ಲಿ ಮಾಡಿ ಕನಿಷ್ಠ ಒಂದು ಪೋಸ್ಚರ್ ಅಲ್ಲಿ ಒಂದು 30 ಸೆಕೆಂಡ್ ಆರು ಇರಬೇಕು,
1: ಮೇಂಟೈನ್ ಮಾಡಬೇಕು
0: ಅಲ್ವಾ. ಓಕೆ, ಈಗ ಉಸಿರು ಯಾವಾಗ ಎಳ್ಕೋಬೇಕು, ಉಸಿರು ಯಾವಾಗ ಬಿಡಬೇಕು ಅಂತಲೇ ಎಷ್ಟೋ ಜನ ಗೊತ್ತಿಲ್ವಲ್ಲ ಸರ್, ಏನ್ ಮಾಡೋದು?
1: ಅದು ಯಾರು ಕಡೆಯಿಂದ ಅವ್ರು ಕಲಿತಾರೋ ಅವರೇ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಇವಾಗ ಸಪೋಸ್ ಮುಂದೆ ಬಾಗ್ಬೇಕಾದ್ರೆ ಉಸಿರು ಹೊರಗಡೆ ಬಿಡಬೇಕು, ಮೇಲೆ ಹೇಳ್ಬೇಕಾದ್ರೆ ಉಸಿರು ಶ್ವಾಸ ಒಳಗಡೆ ಹೇಳ್ಕೋಬೇಕು. ಸೊ ಇದೆಲ್ಲ ಕೆಲವೊಂದು ಪದ್ಧತಿ ಇದೆ. ಇವಾಗ ಸ್ಟ್ರೆಚ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಸ್ಟ್ರೆಚ್ ಮಾಡ್ಬೇಕಾದ್ರೆ ಉಸಿರು ಹೊರಗಡೆ ಬಿಡಬೇಕು, ಮತ್ತೆ ವಾಪಸ್ ಬರ್ಬೇಕಾದ್ರೆ ಉಸಿರು ಒಳಗಡೆ ಹೇಳ್ಕೋಬೇಕು. ಸೊ ಇದು ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ಅಲ್ಲಿ ಮಾಡಿದ್ರೇನೆ ಅದು ಇಫೆಕ್ಟಿವ್ ಆಗಿ ಆಗ್ತದೆ.
0: ಅಂದ್ರೆ ಯಾರು ಚೆನ್ನಾಗಿ ಗೊತ್ತಿರೋರ ಹತ್ರ
1: ಕಲ್ತ್ಕೋಬೇಕು.
0: ನಾವೇ ಸ್ವಯಂ ಆಗಿ ಏನೇನೋ ಮಾಡ್ಲಿಕ್ಕೆ
1: ಹೋಗ್ಬಾರ್ದು, ಅದು ಮಾಡಿದ್ರೆ ಎಕ್ಸಸೈಸ್ ಆಗ್ತದೆ, ಸೂರ್ಯ ನಮಸ್ಕಾರ ಆಗೋದಿಲ್ಲ.
0: ಆಯ್ತು ಸರ್, ಈಗ ಮೊದಲನೇದು ಬಾಡಿನ ನಾವೇನ್ ಮಾಡಬೇಕು, ವಾರ್ಮ್ ಅಪ್ ಮಾಡಬೇಕು. ಅದು ಅಂದಾಜು ಎಷ್ಟು ನಿಮಿಷ ಮಾಡಬೇಕಾಗತ್ತೆ?
1: 10 ಮಿನಿಟ್ಸ್.
0: ಸೂರ್ಯ ನಮಸ್ಕಾರ ಎಷ್ಟೊತ್ತು ಮಾಡಬೇಕಾಗತ್ತೆ?
1: ಅದು ಅಷ್ಟೇ, ಒಂದು 6 ರೌಂಡ್ಸ್ ಟು 10 ರೌಂಡ್ಸ್ ಡಿಪೆಂಡಿಂಗ್ ಆನ್ ದೇರ್ ಕೆಪಾಸಿಟಿ. ಅವ್ರಿಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ರೆ ಸಾಕು. ಬಹಳ ಎಕ್ಸರ್ಟ್ ಮಾಡೋದು ಬೇಡ, ತೀರಾ ಕಮ್ಮಿನೂ ಮಾಡೋದು ಬೇಡ. ಒಂದು 5 to 6 ರೌಂಡ್ಸ್ ಮಾಡಿದ್ರು ಸಾಕು ಒಂದು ನಾರ್ಮಲ್ ರೂಟೀನ್ ಅಲ್ಲಿ.
0: ಇಲ್ಲ, ಸಾಮಾನ್ಯವಾಗಿ ಯೋಗಾಭ್ಯಾಸ ಶುರು ಮಾಡೋರು ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತಾರೆ ಅಲ್ವಾ ಸರ್?
1: ಹೌದು.
0: ಇದರ ಅಗತ್ಯ ಇದೆ ಅಂತೀರಾ?
1: ಹೌದು. ಯೂಶುವಲಿ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಓಂಕಾರ ಇಲ್ಲ ಒಂದು ಶಾಂತಿ ಮಂತ್ರ ಅಥವಾ ಒಂದು ಯಾವುದೇ ಒಂದು ಪ್ರಾರ್ಥನೆಯಿಂದ ಶುರು ಮಾಡ್ತೇವೆ. ಯಾಕೆ ಅಂದ್ರೆ ಅದು ಬಾಡಿಯನ್ನು ಕಾಮ್ ಮಾಡ್ತದೆ. ಏನು ವೈಬ್ರೇಷನ್ಸ್ ಏನಿದೆ ಓಂಕಾರದ್ದು, ಅದು ಇಟ್ ಹೆಲ್ಪ್ಸ್ ರಿಲ್ಯಾಕ್ಸಿಂಗ್ ದ ಬಾಡಿ ಅಂಡ್ ಮೈಂಡ್ ಬೋತ್.
0: ಅಂದ್ರೆ ಯೋಗ ಅಥವಾ ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋದು ಒಳ್ಳೇದು
1: ಒಳ್ಳೇದು
0: ಅಲ್ವೇ. ಅಕಸ್ಮಾತ್ ಪ್ರಾರ್ಥನೆ ಏನು ಮಾಡ್ಲಿಲ್ಲ ಅಂದ್ರೆ ಓಂಕಾರ ಮಾಡಿದ್ರು ಸಾಕು ಅಂತ ಹೇಳೋದು
1: ಸಾಕು ಅಲ್ವಾ? 3 ಟೈಮ್ಸ್ ಓಂಕಾರ ಮಾಡಿದ್ರು ಸಾಕು.
0: ಈಗ ಯೋಗಾಸನ ಶುರು ಮಾಡಬೇಕು ಅಂತ ಇಟ್ಕೊಳ್ಳಿ, ಯಾವ ಆಸನದಿಂದ ಶುರು ಮಾಡಬೇಕು?
1: ಯೂಶುವಲಿ ಸಿಟಿಂಗ್ ಪೋಸ್ಚರ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ.
0: ಓಕೆ,
1: ಕೂತ್ಕೊಂಡು ಮಾಡುವಂತ ಆಸನಗಳು, ಆಮೇಲೆ ಸಿಟಿಂಗ್ ಪೋಸ್ಚರ್ ಆದ್ಮೇಲೆ ಮಲ್ಕೊಂಡು ಮಾಡುವಂತ ಆಸನಗಳು ಅಂದ್ರೆ ಸ್ಪೈನ್ ಮೇಲೆ ಮಲ್ಕೊಂಡು, ಅದು ಆದ್ಮೇಲೆ ಪ್ರೋನ್ ಪೋಸ್ಚರ್ಸ್ ಅಂದ್ರೆ ಉಲ್ಟಾ ಮಲ್ಕೊಂಡು, ಅದು ಆದ್ಮೇಲೆ ಸ್ಟ್ಯಾಂಡಿಂಗ್ ಪೋಸ್ಚರ್ಸ್. ಸ್ಟ್ಯಾಂಡಿಂಗ್ ಪೋಸ್ಚರ್ಸ್ ಆದ್ಮೇಲೆ ಮತ್ತೆ ಶವಾಸನ ಮಾಡಿ ರಿಲ್ಯಾಕ್ಸ್ ಆಗಿ ಆಮೇಲೆ ಪ್ರಾಣಾಯಾಮ ಮೆಡಿಟೇಷನ್ ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡ್ತೇವೆ.
0: ಓಕೆ, ಅಂದ್ರೆ ತುಂಬಾ ಸುಲಭವಾಗಿ ಹೇಳ್ಬಿಟ್ರಿ ಸರ್. ಆಸನಗಳು ಹೇಳಿ, ಏನೇನ್ ಮಾಡ್ಬೇಕು ಆಸನಗಳು ಅಂತ?
1: ಯೂಶುವಲಿ ಸಿಟಿಂಗ್ ಪೋಸ್ಚರ್ಸ್ ಅಲ್ಲಿ ಸಿಂಪಲ್ ಆಸನಸ್ ಮಾಡ್ತಾರೆ, ಮತ್ಸ್ಯಾಸನ, ಅರ್ಧ ಮತ್ಸ್ಯಾಸನ, ಪಾದಹಸ್ತಾಸನ, ವಕ್ರಾಸನ, ಅರ್ಧ ವಕ್ರಾಸನ, ಇವೆಲ್ಲ ಸಿಟಿಂಗ್ ಪೋಸ್ಚರ್ಸ್ ಅಲ್ಲಿ ಮಾಡ್ತಾರೆ.
0: ನಿಂತಾಗ ವೃಕ್ಷಾಸನ ಅಂತ
1: ವೃಕ್ಷಾಸನ ಮಾಡ್ತಾರೆ, ತಾಡಾಸನ ಮಾಡ್ತಾರೆ ನಿಂತು. ಸೊ ಇವೆಲ್ಲ ನಿಂತು ಮಾಡುವ ಆಸನಗಳು. ಹಂಗೆ ಮಲ್ಕೊಂಡಾಗ ಪವನ ಮುಕ್ತಾಸನ, ಅರ್ಧ ಪವನ ಮುಕ್ತಾಸನ, ಸ್ಟ್ರೇಟ್ ಲೆಗ್ ರೇಸಿಂಗ್, ಏಕಪಾದ ಉತ್ತಿಷ್ಟಾಸನ, ದ್ವಿಪಾದ ಉತ್ತಿಷ್ಟಾಸನ.
0: ಈ ಬಹಳಷ್ಟು ಕ್ಲಿಷ್ಟಕರವಾದ ಆಸನಗಳೆಲ್ಲ ಇರ್ತಾವಲ್ಲ ಸರ್, ಸರ್ವಾಂಗಾಸನ, ಶೀರ್ಷಾಸನ, ಈ ತರ ಆಸನಗಳನ್ನ ಆರಂಭದಲ್ಲಿ ಮಾಡಬಾರ್ದ? ಹೇಗೆ?
1: ಇಲ್ಲ, ಅದು ಅವ್ರ ಫ್ಲೆಕ್ಸಿಬಿಲಿಟಿ ಮೇಲೆ, ಅವರ ಏಜ್ ಮೇಲೆ ಡಿಪೆಂಡ್ ಆಗ್ತದೆ. ಅವರು ಮಾಡ್ಲಿಕ್ಕೆ ಅವ್ರಿಗೆ ಏನು ತೊಂದರೆ ಇಲ್ಲ, ಯಾವುದು ನೋವಿಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವರು ಟ್ರೈ ಮಾಡ್ಬೋದು. ಬಟ್ ಆದಷ್ಟು ಎಲ್ಲರೂ ಮಾಡ್ತಾರೆ, ಏನು ತೊಂದರೆ ಏನು ಆಗೋದಿಲ್ಲ.
0: ಹೌದಾ?
1: ಒಂದ್ ಸ್ವಲ್ಪ ದಿವಸ ಸ್ವಲ್ಪ ಕಷ್ಟ ಆಗ್ತದೆ, ಬರ್ತಾ ಬರ್ತಾ ಅದು ರೂಢಿ ಆಗ್ತದೆ.
0: ಅಂದ್ರೆ ಈಗ ಆಸನಗಳಲ್ಲೂ ತುಂಬಾ ಜನ ಹೇಳೋದು ಮೊದಲಿಗೆ ಸುಲಭದ ಆಸನಗಳನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಆಮೇಲೆ ಸ್ವಲ್ಪ ಕ್ಲಿಷ್ಟಕರವಾದ ಆಸನಗಳಿಗೆ ಹೋಗ್ಬೇಕು ಅಂತ ತಮ್ಮ ಅಭಿಪ್ರಾಯನೂ ಅದೇನೆ.
1: ಸ್ಟಾರ್ಟಿಂಗ್ ಏನಾಗ್ತದೆ, ಬಾಡಿ ಅಷ್ಟು ಸ್ಟ್ರೆಚ್ ಆಗೋದಿಲ್ಲ, ಸೊ ಅದಕ್ಕೆ ಸ್ಟ್ರೆಚ್ ಆಗ್ಲಿಕ್ಕೆ ಟೈಮ್ ಬೇಕು. ಸೊ ಸ್ಟಾರ್ಟಿಂಗ್ ಮಾಡ್ತಾ

0: ಮಾಡ್ತಾ ಮಾಡ್ತಾ ಬಾಡಿ ಸ್ಟ್ರೆಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ದೆನ್ ಯು ಕ್ಯಾನ್ ರೀಚ್ ದ ಫೈನಲ್ ಪೋಸ್ಚರ್. ಮುಂಚೆ ಎಲ್ಲರೂ ಬಹಳ ಚೆನ್ನಾಗಿ ಮಾಡ್ತಾರೆ ಅಥವಾ ಒಂದೇ ಸಲ ಪೋಸ್ಚರಿಗೆ ರೀಚ್ ಆಗ್ತಾರೆ ಅಂತ ಏನಿಲ್ಲ, ಬಟ್ ಅವ್ರು ಯಾವ ಪೋಸ್ಚರ್ ಅಲ್ಲಿ ಕಂಫರ್ಟೇಬಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯನೋ ಅವರಿಗೆ ಅಷ್ಟು ಕಂಫರ್ಟೇಬಲ್ ಆಗಿ ಅವರು ಮಾಡ್ಕೊಂಡು ಹೋದ್ರೆ ಸಾಕು, ಗ್ರಾಜುವಲಿ ಬರ್ತಾ ಬರ್ತಾ ಅದು ಮೂಮೆಂಟ್ಸ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗ್ತದೆ.
1: ಈಗ ತುಂಬಾ ಜನರಿಗೆ ಬಗ್ಗಕ್ಕಾಗಲ್ಲ, ನೆಲ ಮುಟ್ಟಬೇಕು ಕೈ ಅಂತಾರೆ, ಮುಟ್ಟಲ್ಲ
0: ಇಲ್ಲ, ಎಷ್ಟು ಸಾಧ್ಯ
1: ತುಂಬಾ ಬಲವಂತ ಮಾಡಿ ಮುಟ್ಸಕ್ ಹೋಗ್ತಾರೆ.
0: ಇಲ್ಲ, ಬಲವಂತ ಮಾಡಿ ಮಾಡಬಾರ್ದು, ಎಷ್ಟು ಸಾಧ್ಯನೋ ಅಷ್ಟೇ ಮಾಡ್ಬೇಕು, ಗ್ರಾಜುವಲಿ ಅದು ಇಂಪ್ರೂವ್ ಆಗಿ ಆಗ್ತದೆ. ಬಟ್ ಒಂದೇ ಸಲಿಗೆ ನೀವು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಮತ್ತೆ ಬ್ಯಾಕ್ ಸ್ಪ್ರೇನ್ ನೋವು ಎಲ್ಲ ಸ್ಟಾರ್ಟ್ ಆಗ್ತದೆ, ಅದು ಮಾಡಬಾರ್ದು.
1: ಡಾಕ್ಟರ್ ಅಂಬರ್ಕರ್ ಅವರೇ, ನೀವು ಕೂಡ ಆರಂಭದಲ್ಲಿ ಹೇಳಿದ್ರಿ, ಎಲ್ಲರೂ ಕೂಡ ಈ ಮಾತು ಹೇಳ್ತಾರೆ, ಯೋಗಾಸನ ಅನ್ನೋದು ಎಕ್ಸಸೈಸ್ ಆಗಬಾರ್ದು, ಅದು ಉಸಿರಾಟದ ಜೊತೆ ನಡೆಯುವಂತಹ ಒಂದು ಕ್ರಿಯೆ ಆಗ್ಬೇಕು ಅಂತ. ಈಗ ನನಗೆ ಅರ್ಥ ಆಗೋದು ಹೇಗೆ ಅದು, ನಾನು ಎಕ್ಸಸೈಸ್ ಮಾಡ್ತಿದ್ದೀನೋ ಅಥವಾ ನಿಜವಾಗ್ಲೂ ಯೋಗಾಸನ ಮಾಡ್ತಿದ್ದೀನೋ ಅಂತ?
0: ಅದು ನಿಮಗೆ ಗ್ರಾಜುವಲಿ ಗೊತ್ತಾಗ್ತದೆ. ಜನರಲ್ ಫಿಸಿಕಲ್ ಎಕ್ಸಸೈಸ್ ಮಾಡೋದಕ್ಕೂ ಯೋಗಾಸನ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಆಗ್ತದೆ. ನಾ ಮುಂಚೆ ಹೇಳಿದೆ ನಿಮಗೆ, ಯೋಗಾಸನ ಮಾಡ್ಬೇಕಾದ್ರೆ ಪ್ರತಿಯೊಂದು ಮೂಮೆಂಟ್ಸಿಗೂ ನಿಮ್ದು ಬ್ರೀತಿಂಗ್ ಪ್ಯಾಟರ್ನ್ ಕೌಂಟ್ ಆಗ್ತದೆ, ಯಾವಾಗ ಶ್ವಾಸ ಒಳಗೆ ಹೇಳ್ಕೋಬೇಕು, ಯಾವಾಗ ಶ್ವಾಸ ಹೊರಗಡೆ ಬಿಡಬೇಕು, ಮತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು, ಮನಸ್ಸು ಎಲ್ಲಿ ಕೇಂದ್ರಿತವಾಗಿರ್ಬೇಕು, ಹೆಂಗೆ ನೀವು ಬಾಡಿಯನ್ನು ಕಂಪ್ಲೀಟ್ ಅಬ್ಸರ್ವ್ ಮಾಡ್ತೇವೆ, ಸೊ ಇದು ಎಲ್ಲದೂ ಡಿಪೆಂಡ್ ಆಗ್ತದೆ. ಸೊ ಅದಕ್ಕೆ ಸಂಪೂರ್ಣವಾಗಿ ಇವೆಲ್ಲ ಅಂಶಗಳು ಇದ್ರೇನೆ ಅದು ಯೋಗಾಸನ ಆಗೋದು.
1: ಓಕೆ, ಅಂದ್ರೆ ನಾನು ಕೇಳ್ತಿರೋದು ನಿಮಗೆ, ಈಗ ನಾನು ಎಕ್ಸಸೈಸ್ ಮಾಡಿದ ಮೇಲೆ ನನ್ನ ದೇಹದಲ್ಲಿ ಆಗುವಂತಹ ಬದಲಾವಣೆಗೂ, ಅಥವಾ ನಾನು ಯೋಗಾಸನವನ್ನು ನಿಮ್ಮ ಪ್ರೋಟೋಕಾಲ್ ಪ್ರಕಾರನೇ ಮಾಡಿ ನಂತರ ನನ್ನ ದೇಹದಲ್ಲಿ ಆಗೋ ಬದಲಾವಣೆಗಳಿಗೂ ಏನಾದ್ರು ವ್ಯತ್ಯಾಸ?
0: ನಿಮ್ಮ ಎಕ್ಸಸೈಸ್ ಮಾಡಿದರೆ ಯು ಗೆಟ್ ಫಿಸಿಕಲ್ ಸ್ಟ್ರೆಂತ್, ಬಟ್ ಆಸನ ಮಾಡಿದ್ರೆ ನಿಮಗೆ ನಾಟ್ ಓನ್ಲಿ ಫಿಸಿಕಲ್, ಮೆಂಟಲ್ ಪ್ಲಸ್ ಸ್ಪಿರಿಚುವಲ್ ಸ್ಟ್ರೆಂತ್ ಎಲ್ಲದೂ ಸಿಗ್ತದೆ, ಮತ್ತೆ ಯು ಗೆಟ್ ಮೋರ್ ಕಾನ್ಶಿಯಸ್ ಅಬೌಟ್ ಯುವರ್ ಬಾಡಿ.
1: ಅಲ್ಲ, ಅದು ನನಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನಾನು ಕೇಳ್ತಿರೋದು. ಹೌ ಕ್ಯಾನ್ ಐ ಅಸೆಸ್, ಅಂದ್ರೆ ನನ್ನ ಇಂಪ್ರೂವ್ಮೆಂಟ್ ನ ನಾನೇ ಸೆಲ್ಫ್ ಅಸೆಸ್ ಮಾಡ್ಕೋಬೇಕು?
0: ಅದು ನೀವು ಮಾಡ್ತಾ ಮಾಡ್ತಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ, ಒಂದು ವೀಕ್ ಆರ್ ಟೂ ವೀಕ್ಸ್ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಿಮ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ, ನಿಮ್ಮ ಬ್ರೀತಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ, ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ. ಸೊ ಇವೆಲ್ಲದೂ ಯೋಗಾಸನ ಮಾಡೋದ್ರಿಂದ ಇಂಪ್ರೂವ್ ಆಗ್ತದೆ.
1: ಈ ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗಲ್ಲ ಅಂತೀರ?
0: ನಿಮ್ಮ ಮಸಲ್ ಬಿಲ್ಡಪ್ ಆಗ್ತದೆ, ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ, ಬಟ್ ಯು ವಿಲ್ ನಾಟ್ ಗೆಟ್ ದಟ್ ಮೆಂಟಲ್ ಕಾಮ್ನೆಸ್ ಅಂಡ್ ಸ್ಟೆಬಿಲಿಟಿ.
1: ಓಕೆ, ಅಂದ್ರೆ ಸಮಚಿತ್ತವಾಗಿರಕ್ ಆಗಲ್ಲ ಅಂತ ಹೇಳ್ತೀರಿ? ಅಂದ್ರೆ ಉಸಿರಾಟದ ಮೂಲಕ, ಧ್ಯಾನದ ಮೂಲಕ, ಪ್ರಾಣಾಯಾಮದ ಮೂಲಕ ಯೋಗ ಮಾಡಿದ್ರೆ ಮಾನಸಿಕ ಸದೃಢತೆ ಬರುತ್ತೆ ಅಲ್ವೇ? ಓಕೆ, ಈಗ ಯೋಗದಲ್ಲಿ, ಯೋಗಾಸನದಲ್ಲಿ ಎಲ್ಲರೂ ಹೇಳೋದು ಶವಾಸನ ಮಾಡದಲ್ಲೇನೆ ಯೋಗವನ್ನ ಸಂಪೂರ್ಣ ಮಾಡಬಾರ್ದು ಅಂತ, ಅದೇ ತುಂಬಾ ಮುಖ್ಯ ಅಂತ. ತುಂಬಾ ಜನ ಶವಾಸನ ಅಂದ್ರೆ ನಿದ್ದೆ ಮಾಡೋದು ಅನ್ಕೊಂಡಿದ್ದಾರೆ. ಸೊ ನಿಮ್ ಪ್ರಕಾರ ಏನು ಡಾಕ್ಟರ್ ಅಂಬರ್ಕರ್ ಅವರು?
0: ನಾವು ಯೂಶುವಲಿ ಅಟ್ ದ ಎಂಡ್ ಆಫ್ ದ ಆಸನ ಸೆಷನ್ ಏನಿದೆ ಅಲ್ಲ, ಅದು ಶವಾಸನದಿಂದ ಮಾಡ್ತೇವೆ. ಶವಾಸನ ಮಾಡೋದು ಅಂದ್ರೆ ನಿದ್ದೆ ಮಾಡೋದೇನಲ್ಲ, ಇಟ್ಸ್ ಅ ಕಾನ್ಶಿಯಸ್ ರಿಲ್ಯಾಕ್ಸೇಷನ್. ನಾವು ಶವಾಸನ ಮಾಡೋದ್ರಲ್ಲಿ ನಿಮ್ಮ ಕಂಪ್ಲೀಟ್ ಬ್ರೀತಿಂಗ್ ಏನಿದೆಯಲ್ಲ, ನಿಮ್ಮ ಮೈಂಡ್ ಕಂಪ್ಲೀಟ್ ನಾವು ಬ್ರೀತಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತೇವೆ, ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತೇವೆ, ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರೋ ಚೇಂಜಸ್ಗಳು ಅಬ್ಸರ್ವ್ ಮಾಡ್ತೇವೆ, ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ಫೀಲ್ ಮಾಡ್ತಾ ಇರ್ತೇವೆ ಶವಾಸನದಲ್ಲಿ. ಸೊ ಇದರಲ್ಲಿ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗ್ತದೆ. ನೀವೇನ್ ಇವಾಗ ಆಸನ ಮಾಡಿ, ಪ್ರಾಣಾಯಾಮ ಮಾಡಿ, ಎಲ್ಲ ಸ್ಟ್ರೈನ್ ಮಾಡಿ, ಎಲ್ಲ ಇದು ಮಾಡಿರ್ತೀರಿ, ಇದು ಕಂಪ್ಲೀಟ್ ನೀವು ಶವಾಸನದಲ್ಲಿ ಅದು ಎಲ್ಲದೂ ಅಬ್ಸರ್ವ್ ಮಾಡ್ಕೊಂಡ್ ಬರ್ತೀರಿ. ಅಬ್ಸರ್ವ್ ಮಾಡ್ಕೊಂಡ್ಬಂದು ಯು ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಬ್ರೀತಿಂಗ್. ಸೊ ಅವಾಗ ಸಂಪೂರ್ಣವಾದ ಎಲ್ಲ ಶರೀರದ ಎಲ್ಲ ಪಾರ್ಟ್ಸಿಗೂ, ಆರ್ಗನ್ಸಿಗೂ, ಮಸಲ್ಸಿಗೂ, ಬೋನ್ಸಿಗೂ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಇದು ನಿದ್ದೆಕ್ಕಿಂತನೂ ನಿಮಗೆ ನಿದ್ದೆ ಮಾಡಿದಷ್ಟು, ಒಂದು ಟೂ ಅವರ್ಸ್ ಏನ್ ನಾವು ನಿದ್ದೆ ಮಾಡ್ತೇವೆ, ಇದು ಶವಾಸನ ಒಂದು 10 ನಿಮಿಷ ಮಾಡಿದ್ರೆ ಅದರದ್ದು ಎಫೆಕ್ಟ್ ನಮ್ಮ ಶವಾಸನದಲ್ಲಿ ಸಿಗ್ತದೆ.
1: ದಿನದ ಎರಡೂ ಹೊತ್ತು ಯೋಗಾಸನ ಮಾಡಬಹುದೇ?
0: ಮಾಡಬಹುದು, ಏನ್ ತೊಂದರೆ ಏನಿಲ್ಲ, ಅವರಿಗೆ ಟೈಮ್ ಇದ್ರೆ ಎರಡೂ ಹೊತ್ತು ಮಾಡಬಹುದು.
1: ಸರ್, ಈಗ ಯೋಗಾಸನ ಮಾಡೋರೆಲ್ಲ ತಾವು ಕೂಡ ಆಗ್ಲಿಂದ ಬಳಸ್ತಾ ಇದ್ದೀರಿ ಈ ಪದನ, ಸ್ಟ್ರೆಚಿಂಗ್ ಅಂತ. ಸ್ಟ್ರೆಚಿಂಗ್ ಅಂದ್ರೆ ಏನ್ ಸರ್?
0: ಸ್ಟ್ರೆಚಿಂಗ್ ಅಂದ್ರೆ ನಿಮ್ಮ ಮಾಂಸಖಂಡಗಳನ್ನು ಅದು ಎಳಿಯೋದು. ಎಳಿಯೋದು ಅಂದ್ರೆ ಇವಾಗ ನಮ್ಮ ಡೈಲಿ ರೂಟೀನಲ್ಲಿ ನಾವು ಒಂದೇ ತರ ಕೆಲಸ ಮಾಡ್ತಾ ಇರ್ತೇವೆ, ಎಲ್ಲ ಕಡೆನೂ ನಮ್ಮ ಬಾಡಿ ಸ್ಟ್ರೆಚ್ ಆಗೋದಿಲ್ಲ. ಸೊ ಇದರಲ್ಲಿ ಆಲ್ಮೋಸ್ಟ್ ಓವರ್ ಆಲ್ ನಿಮ್ಮ ಬಾಡಿ ಎಲ್ಲ ಆರ್ಗನ್ಗಳು, ಎಲ್ಲ ನಿಮ್ಮ ಮಸಲ್ಸ್ ಆಗಲಿ, ಬೋನ್ಸ್ ಆಗಲಿ, ಜಾಯಿಂಟ್ಸ್ ಆಗಲಿ, ಎಲ್ಲದು ಸ್ಟ್ರೆಚ್ ಆಗ್ತದೆ. ಎಲ್ಲದು ಸ್ಟ್ರೆಚ್ ಆದರೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದರೆ ನಿಮ್ಮ ಡೈಲಿ ರೂಟೀನಲ್ಲಿ ನಿಮ್ಮ ಕೋಆರ್ಡಿನೇಷನ್, ನಿಮ್ಮ ವರ್ಕ್ ಮಾಡೋ ಇದು ಮೇಲೆ ಅದು ಪರಿಣಾಮ ಬಿದ್ದೇ ಬೀಳ್ತದೆ. ಸೊ ಯು ವಿಲ್ ಬಿ ಫ್ರೆಶ್ ಥ್ರೂ ಔಟ್ ದ ಡೇ.
1: ಅಂದ್ರೆ ಆ ಫ್ರೆಶ್ನೆಸ್ ಇಂಪಾರ್ಟೆಂಟ್ ಅಲ್ಲ, ಸುಸ್ತಾದಂಗಿರೋದು ಅಥವಾ
0: ಅಲ್ಲಿ ನಾವು ಇಲ್ಲಿ

0: ಪೇನ್ ಬರೋದು, ಯೂಶ್ವಲಿ ಇವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಲ್ಲರದು, ಎಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತಾರೆ, ಯಾವಾಗಲೂ ಕೂತಿರೋದ್ರಿಂದ ಒಂದೇ ಪೊಸಿಷನ್ ಕೂತಿರೋದ್ರಿಂದ ಇವಾಗ ಸ್ಪೈನಲ್ ಪ್ರಾಬ್ಲಮ್ಸು, ಬ್ಯಾಕ್ ಪೇನ್ಸು, ನೆಕ್ ಪೇನ್ಸು, ಹೆಡ್ ಏಕು, ಇನ್ಸೋಮ್ನಿಯಾ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಇದು ಯೋಗಾಸನ ಮಾಡೋದ್ರಿಂದ ಅವ್ರಿಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಡೈಲಿ ಮಾಡೋದ್ರಿಂದ ದೇ ವೋಂಟ್ ಹ್ಯಾವ್ ಮಚ್ ಆಫ್ ದ ಇದು ಫಿಸಿಕಲ್ ಸ್ಟ್ರೆಸ್ ಆನ್ ದ ಬಾಡಿ, ಅವ್ರ ಪೋಶ್ಚರ್ ಇಂಪ್ರೂವ್ ಆಗ್ತದೆ.
1: ಕೆಲವರು ಯೋಗ ಶುರು ಮಾಡ್ತಾರೆ, ಮಧ್ಯದಲ್ಲಿ ಬಿಡ್ತಾರೆ, ಮತ್ತೆ ಶುರು ಮಾಡ್ತಾರೆ, ಮತ್ತೆ ಬಿಡ್ತಾರೆ, ಈ ತರಹ ನಾವು ಇಂಟರ್ಮಿಟೆಂಟ್ ಯೋಗಾನೇ ಜಾಸ್ತಿ ನೋಡ್ತೀವಿ ಅಲ್ವಾ ಸರ್?
0: ಅಲ್ಲ, ಏನ್ ತಪ್ಪೇನಿಲ್ಲ, ಬಟ್ ಡೈಲಿ ಮಾಡಿದ್ರೆ ಬಹಳ ಒಳ್ಳೇದು. ಇನ್ ಕೇಸ್ ಅವ್ರಿಗೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡೋದು ಒಳ್ಳೇದು.
1: ಆತರ ಏನ್ ತೊಂದರೆ
0: ಏನಾಗೋದಿಲ್ಲ. ಬಟ್ ಏನು ಒಂದು ಬಹಳ ಜಾಸ್ತಿ ಗ್ಯಾಪ್ ಆಗ್ಬಿಟ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗಿರ್ತದೆ, ಮತ್ತೆ ಗ್ರಾಜುಯಲಿ ಮಾಡ್ತಾ ಮಾಡ್ತಾ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ.
1: ಓಕೆ, ವಾರದ 7 ದಿವಸ ಮಾಡ್ಬೇಕಾ, 5 ದಿವಸ ಸಾಕು ಅಂತೀರಾ?
0: ಇಲ್ಲ, ವಾರದ 7 ದಿವಸ ಮಾಡಿದ್ರು ಒಳ್ಳೇದು
1: ಅಲ್ವಾ? ಅಂದ್ರೆ ಅವರ ಸಮಯ, ಅವರ ಸಂದರ್ಭ
0: ತಕ್ಕಂಗೆ.
1: ಓಕೆ, ಈಗ ಯೋಗಾಸನ ಗುರು ಮುಖೇಣ ಕಲಿಬೇಕು. ನಂಗೆಲ್ಲೂ ಗುರು ಸಿಗ್ಲಿಲ್ಲಪ್ಪ, ನಾನೇನೋ ವಿಡಿಯೋ ನೋಡಿ ಕಲಿತೀನಿ ಅಥವಾ ಬೇರೆ ಯಾವುದೋ ರೀತಿ ನಾನು ಕಲ್ತ್ಕತೀನಿ. ನಾನು ಹಾಕೋ ಪೋಸ್ಚರ್ ಸರಿ ಇದೆಯೋ, ನಾನು ಮಾಡ್ತಿರೋ ಸರಿ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯರ ಬಳಿ ಬಂದರೆ ಅವರು ಅದರ ಕರೆಕ್ಷನ್ಸ್ ಏನಾದರೂ ಮಾಡಿಕೊಡ್ತಾರೆ?
0: ಮಾಡಿಕೊಡ್ತಾರೆ, ಡೆಫಿನೆಟ್ಲಿ ಮಾಡಿಕೊಡ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾ ಬಹಳಷ್ಟು ಬಂದಿರೋದ್ರಿಂದ ಎಲ್ಲರೂ ಎಲ್ಲ ಇವಾಗ ಆನ್ಲೈನ್ ಕ್ಲಾಸಸ್ಸು, ಯೋಗ ಕ್ಲಾಸಸ್ಸು ಅಥವಾ ಈ ವಿಡಿಯೋಸು, ರೀಲ್ಸು ಎಲ್ಲ ಬಿಡುಗಡೆ ಆಗ್ತಾ ಇದ್ದಾವೆ. ಕೆಲವರು ಅದು ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಾರೆ, ಬಟ್ ಅದು ಕೆಲವೊಂದ್ಸಲಿ ರಾಂಗ್ ಪರಿಣಾಮ ಬೀಳ್ತದೆ ಅವರ ಇದ್ರ ಮೇಲೆ. ಸೊ ಅದ್ರ ಬದಲು ಯಾವ್ದಾರೆ ಒಂದು ಒಳ್ಳೆ ಯೋಗ ಕಲ್ತಿರೋರು ಅಥವಾ ನಮ್ಮ BNYS ಡಾಕ್ಟರ್ ಆಗ್ಲಿ ಅಥವಾ ಯೋಗ ನಮ್ಮ SVS ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಯೋಗ ತರಬೇತಿ ಕೊಡ್ತಾರೆ, BSc MSc ಯೋಗ ಎಲ್ಲ ಮಾಡಿಸ್ತಾರೆ. ಸೊ ಅಂತವ್ರ ಕಡೆಯಿಂದ ಕಲ್ತ್ರೆ ಬಹಳ ಒಳ್ಳೇದು.
1: ಅಂದ್ರೆ ನಾನ್ ಕಲ್ತಿದ್ದೀನಿ, ಅವ್ರ ಎದುರಿಗೆ ಪ್ರದರ್ಶನ ಮಾಡಿ ತಪ್ಪಿದ್ರು
0: ತಿದ್ದಿಸ್ಕೊಡ್ತಾರೆ
1: ಅಲ್ವೇ? ಅಂತಿಮವಾಗಿ ತಮ್ಮ ವಿಚಾರ ಏನು ಸ್ವಾಮಿ, ಯೋಗಾಸನಕ್ಕೆ ಸಂಬಂಧಪಟ್ಟಂತೆ, ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೇ?
0: ಅಂತಿಮವಾಗಿ ಹೇಳೋದು ಒಂದೇ, ಇವಾಗ ಇದು ಯೋಗ ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಆಗಿ ಒಂದು 5,000 ವರ್ಷ ಆಗಿರಬೇಕು. ನಮ್ಮ ಎಲ್ಲ ವೇದಗಳಲ್ಲಿ ಎಲ್ಲಗಳಲ್ಲಿ 5,000 ವರ್ಷದಿಂದನೂ ಇದೆ, ಬಟ್ ಅದ್ರ ಪ್ರಾಮುಖ್ಯ ಇವಾಗ ಬಹಳ ಇದೆ. ಯಾಕಂದ್ರೆ ಇವಾಗ ಈ ಏನ್ ಸೈಕೋಸೋಮ್ಯಾಟಿಕ್ ಡಿಸೀಸಸ್ ಬರ್ತಾ ಇದಾವೆ, ಈ ಹೆಡ್ ಏಕು, ಬ್ಯಾಕ್ ಏಕು, ನಿಮ್ಮ ನಿದ್ದೆ ಬರೋದು ಇರಬಹುದು ಅಥವಾ ಅಸ್ತಮಾ, ಇದು ಎಲ್ಲದಕ್ಕೆ ಶುಗರ್, BP, ಈ ಎಲ್ಲ ಸೈಕೋಸೋಮ್ಯಾಟಿಕ್ ಡಿಸೀಸ್ಗಳಿಗೆ ಯೋಗಾನೇ ಮುಖ್ಯ. ಇದರಲ್ಲೇ ನಿಮ್ಮ ಬಾಡಿ, ಮೈಂಡ್ ಪ್ಲಸ್ ನಿಮ್ಮ ಏನು ಫಿಸಿಕ್ ಏನಿದೆಯಲ್ಲ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತದೆ. ಸೊ ಇದು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದು. ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಅಟ್ ಲೀಸ್ಟ್ ಡೈಲಿ ಒಂದು 20 ಮಿನಿಟ್ಸ್ ಆಫ್ ಯೋಗ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅಂತ.
1: ಒಳ್ಳೇದು. ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರ, ಇದುವರೆಗು ಯೋಗಾಸನಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗಾಸನದ ಪ್ರಾಮುಖ್ಯತೆ ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಿಗ್ಗೆ 6:10 ಮೈಸೂರಿನ GSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಿಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ,
3: ಆನಂದಿಸಿ,
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
6: ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಉಲ್ಲಾಸ್ ಗುಣಗಾ ಮಾಹಿತಿ ನೀಡ್ತಾ ಇದ್ದಾರೆ.

ರಾಷ್ಟ್ರದ ಒಟ್ಟಾರೆ ಆರ್ಥಿಕ ಪ್ರಗತಿಯಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಪ್ರಮುಖವಾದ ಪಾತ್ರ ವಹಿಸುತ್ತಾ ಬಂದಿದೆ. ಭಾರತ ಮೊದಲಿನಿಂದಲೂ ಕೃಷಿ ಆಧಾರಿತ ರಾಷ್ಟ್ರವಾಗಿದ್ದು ಕೃಷಿ ಇಂದಿಗೂ ಗ್ರಾಮಾಂತರವಾಸಿಗಳ ಅವಿಭಾಜ್ಯ ಅಂಗವಾಗಿದೆ. ಸುಮಾರು 75% ಭಾರತದ ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿದೆ ಮತ್ತು ಈ ಜನಸಂಖ್ಯೆಯ ಸುಮಾರು 80% ಜನ ತಮ್ಮ ಜೀವನ ಸಾಗಿಸಲು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಕೃಷಿ ರಾಷ್ಟ್ರದ ಇತರೆ ಉದ್ಯಮದ ಪ್ರಮುಖ ಪೂರೈಕೆ ಮತ್ತು ಬೇಡಿಕೆಯ ಮುಖ್ಯವಾದ ಕೊಂಡಿ ಎಂಬುದು ಅಷ್ಟೇ ಸತ್ಯವಾಗಿದೆ. ನಮ್ಮ ರಾಷ್ಟ್ರದ ಒಟ್ಟಾರೆ ಜನಸಂಖ್ಯೆಯು ಸುಮಾರು 6 ಲಕ್ಷ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹರಡಿರುವುದರಿಂದ ಭಾರತದ ಕೃಷಿ ಆರ್ಥಿಕತೆಯ ಕರಡನ್ನ ಗ್ರಾಮೀಣ ಭಾರತದ ಅಗತ್ಯಗಳಿಗನುಗುಣವಾಗಿಯೇ ಬರೆಯಲಾಗಿದೆ. ಗ್ರಾಮೀಣ ಭಾಗದಲ್ಲಿ ವಾಸಿಸುವವರೆಲ್ಲರೂ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡವರೇ ಆಗಿದ್ದಾರೆ. ಇಷ್ಟೆಲ್ಲಾ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಕಾಯಕ ನಡೆಯುತ್ತಿದ್ದರೂ ಆಹಾರ ಉತ್ಪಾದನೆಯಲ್ಲಿ ತೃಪ್ತಿಕರ ಸ್ವಾವಲಂಬನೆಯ ಭಾವ ರಾಷ್ಟ್ರಕ್ಕೆ ಉಂಟಾಗಿಲ್ಲ. ಯಾಕೆಂದರೆ ಮಣ್ಣಿನ ಮಕ್ಕಳಿಗೆ ತೋಳ್ಬಲವಿದೆಯೇ ಹೊರತು ಹಣದ ಬಲವಿಲ್ಲ. ಮಳೆಯನ್ನೇ ನಂಬಿ ಕೃಷಿ ಮಾಡಿಕೊಂಡು ಬಂದ ರೈತ ಮಾಮ ಗಳಿಸಿದ್ದು ಉಳಿಸಿದ್ದು ಅಷ್ಟಕ್ಕಷ್ಟೇ. ಹೀಗಾಗಿ ಹೊಸ ರೂಪದ ಕೃಷಿ ಕೈಗೊಳ್ಳಲು ಬಂಡವಾಳದ ಅವಶ್ಯಕತೆ ಇದ್ದೇ ಇದೆ. ರೈತರಿಗೆ ಬೇಕಾದ ಬಂಡವಾಳವನ್ನ ವ್ಯವಸ್ಥಿತವಾಗಿ ಸುಲಭವಾಗಿ ನೀಡಲು ಇಂದು ಬ್ಯಾಂಕುಗಳ ದಂಡೇ ಕಾದು ನಿಂತಿದೆ ಎಂದರೆ ತಪ್ಪಾಗಲಾರದು. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕೃಷಿ ರಂಗಕ್ಕೆ ಬಹುಮುಖ ಬೆಂಬಲ ನೀಡಿದೆ. ಅಲ್ಲದೆ 1969 ಹಾಗೂ 1980 ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು 1975 ಸರ್ಕಾರಿ ಸ್ವಾಮ್ಯದಲ್ಲಿ ಗ್ರಾಮೀಣ ಬ್ಯಾಂಕುಗಳನ್ನ ಸ್ಥಾಪಿಸುವ ಮೂಲಕ ಕೃಷಿ ರಂಗಕ್ಕೆ ಸಾಲದ ಹರಿವು ಹೆಚ್ಚುವಂತೆ ಮಾಡಿದೆ. ಮೇ 2012 ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ದೇಶನದ ಮೇರೆಗೆ ರೈತ ಬಾಂಧವರ ಉಪಯೋಗಕ್ಕಾಗಿ ಬಹುಮುಖ ಪ್ರಯೋಜನವನ್ನು ಹೊಂದಿದ ಅಷ್ಟೇ ಸರಳವಾದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಸಾಂಸ್ಥಿಕ ಹಣಕಾಸು ಚೌಕಟ್ಟಿನಲ್ಲಿ ಬ್ಯಾಂಕುಗಳು ಜಾರಿಗೆ ತಂದವು. 3 ಹಂಗಾಮಿಗೆ ಸೇರಿಸಿ 1 ಪೂರ್ಣ ವರ್ಷದ ಬೆಳೆ ಉತ್ಪಾದನೆಯ ಒಟ್ಟಾರೆ ಅವಶ್ಯಕತೆ, ಕೃಷಿ ಪೂರಕ ಮತ್ತು ಸ್ವಲ್ಪ ಗೃಹ ಬಳಕೆಯ ಅವಶ್ಯಕತೆ, ಹಾಗೆಯೇ ಕೃಷಿ ಸಂಬಂಧಿತ ದೀರ್ಘಾವಧಿ ಅವಶ್ಯಕತೆಯನ್ನ ಸೇರಿಸಿ ರೂಪಿಸಿದ ತ್ರಿಫಲ ಚೂರ್ಣವೇ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂದರೆ ತಪ್ಪಾಗಲಾರದು. ರೈತಾಪಿ ವರ್ಗದ ಕೆಲ ಮಹತ್ವದ ಅವಶ್ಯಕತೆಯನ್ನ ಮನಗೊಂಡು ಸಾಲದ ಮಿತಿ ನೀಡಲ್ಪಡುವುದು ಈ ಯೋಜನೆಯ ವಿಶೇಷ. ಅವುಗಳೆಂದರೆ ಬೆಳೆ ಬೆಳೆಯಲು ಅವಕಾಶವಿರುವ ಅಲ್ಪಾವಧಿ ಸಾಲದ ಅವಶ್ಯಕತೆ, ಕಟಾವು ನಂತರದ ವೆಚ್ಚಗಳು, ಮಾರುಕಟ್ಟೆ ಹಂತದ ವೆಚ್ಚಗಳು, ರೈತ ಕುಟುಂಬದ ಗೃಹ ಬಳಕೆಯ ಖರ್ಚುಗಳು ಮತ್ತು ಅವಶ್ಯಕತೆ, ಹೊಲದ ಸ್ವತ್ತುಗಳ ನಿರ್ವಹಣೆ ಮತ್ತು ಕೃಷಿ ಪೂರಕವೆನಿಸುವ ಹೈನುಗಾರಿಕೆ, ಒಳನಾಡು ಮೀನುಗಾರಿಕೆ ಮುಂತಾದವುಗಳ ನಿರ್ವಹಣೆಗೆ ದುಡಿಯ ಬಂಡವಾಳವನ್ನು ಒದಗಿಸುವುದು, ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳಿಗೆ ಬೇಕಾಗುವ ಹೂಡಿಕೆ ಸಾಲದ ಅವಶ್ಯಕತೆ, ಅಂದರೆ ಪಂಪ್ಸೆಟ್ ಖರೀದಿ ಇರಬಹುದು ಅಥವಾ ರಾಸುಗಳ ಖರೀದಿ ಇರಬಹುದು. ಹಾಗಾದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಯಾರು ಪಡೆಯಬಹುದು ಎಂಬುದನ್ನು ನೋಡೋಣ. ಅರ್ಜಿದಾರ ರೈತರು ಭಾರತೀಯ ಪ್ರಜೆಯಾಗಿರಬೇಕು ಎನ್ನುವುದು ಬಹಳ ಮುಖ್ಯವಾದ ಅಂಶ. ಭೂ ಮಾಲೀಕತ್ವ ಹೊಂದಿರುವ ಎಲ್ಲಾ ರೈತರು ವ್ಯಕ್ತಿಗತವಾಗಿಯೂ ಅಥವಾ ಜಂಟಿ ಮಾಲಕತ್ವದಲ್ಲೂ ಕಾರ್ಡ್ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಬಾಡಿಗೆ ಕೃಷಿಕರು, ಗೇಣಿದಾರರು, ಬೆಳೆ ಪಾಲು ಕೃಷಿಕರು ಅವರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹರಾಗಿದ್ದಾರೆ. ಬಾಡಿಗೆ ಕೃಷಿಕರು, ಗೇಣಿದಾರರು, ಬೆಳೆ ಪಾಲು ಕೃಷಿಕರನ್ನ ಒಳಗೊಂಡ ಸ್ವಸಹಾಯ ಸಂಘ ಅಥವಾ ಜಂಟಿ ಬಾಧಿತ ಗುಂಪುಗಳಿದ್ದರೆ ಅವುಗಳು ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹತೆಯನ್ನು ಪಡೆದಿರುತ್ತವೆ. ಪಶುಸಂಗೋಪನೆ, ಒಳನಾಡು ಮೀನುಗಾರಿಕೆ ಮುಂತಾದ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಒಳಪಡುವ ವ್ಯಕ್ತಿಗಳು ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಕಾರ್ಡ್ ಪಡೆಯಲು ಅರ್ಜಿದಾರರ ವಯಸ್ಸು 18 ವರ್ಷದಿಂದ 75 ವರ್ಷಗಳ ಒಳಗಡೆ ಇರಬೇಕು. ಇದಿಷ್ಟು ಅರ್ಹತೆಯ ಬಗ್ಗೆ ಆಗಿದ್ದರೆ ಮಿತಿ ನಿರ್ಧರಿಸುವ ವಿಧಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲ ವರ್ಷಕ್ಕೆ ನೋಡಿ, ಬೆಳೆಗೆ ಜಿಲ್ಲಾ ತಾಂತ್ರಿಕ ಸಮಿತಿ ನಿಗದಿಪಡಿಸಿರುವ ಮೊತ್ತ ಇಂಟು ಬೆಳೆಯಲು ಉದ್ದೇಶಿಸಿರುವ ಭೂಮಿ ಪ್ಲಸ್ ಈ ಮೊತ್ತದ 10%, ಅಂದರೆ ಕಟಾವು ನಂತರದ ವೆಚ್ಚ ಮತ್ತು ಗೃಹ ಬಳಕೆ ವೆಚ್ಚಗಳಿಗೆ ಸಂಬಂಧಿಸಿ ಪ್ಲಸ್ ಅದೇ ಮೊತ್ತದ 20%, ಅಂದರೆ ರಿಪೇರಿ ಕೃಷಿ ಸ್ವತ್ತುಗಳ ನಿರ್ವಹಣೆಗೆ ಸಂಬಂಧಿಸಿ ಅದು ಒಳಗೊಂಡಿರುತ್ತದೆ. ನಂತರದ ಪ್ರತಿ ವರ್ಷಕ್ಕೆ 5 ವರ್ಷಗಳವರೆಗೆ ಪ್ರತಿ ವರ್ಷದ ಮಿತಿಯ ಮೇಲೆ 10% ಹೆಚ್ಚುವರಿ ನೀಡಲಾಗುತ್ತದೆ. ಇದರ ಜೊತೆಗೆ ಅವಧಿ ಸಾಲದ ಮಿತಿಯನ್ನು ಬೇರೆದೇ ಆಗಿ ನೀಡಲಾಗುತ್ತದೆ. ಉದಾಹರಣೆಗೆ ಪಂಪ್ಸೆಟ್ ಅಥವಾ ಒಂದು ಹಸು ಕೊಳ್ಳಲು ಅದರ ಸಾಲದ ಪ್ರಮಾಣವನ್ನ ಬೇರೆಯದೇ ಆಗಿ ನಿರ್ಧರಿಸಲಾಗುತ್ತದೆ. ಹೀಗೆ ಅಲ್ಪಾವಧಿ ಸಾಲ, ಅಂದರೆ ರಿವಾಲ್ವಿಂಗ್ ಕ್ಯಾಶ್ ಕ್ರೆಡಿಟ್ ರೂಪದಲ್ಲಿ ಕೊಡುವಂತಹದ್ದು ಮತ್ತು ದೀರ್ಘಾವಧಿ ಸಾಲಗಳ ಸಮ್ಮಿಳನ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿದೆ. ಸಾಲದ ವಿತರಣೆಗಳ ಬಗ್ಗೆ ಹೇಳಬೇಕಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿನ ಒಂದು ಭಾಗ ರಿವಾಲ್ವಿಂಗ್ ಕ್ಯಾಶ್ ಕ್ರೆಡಿಟ್ ರೂಪದಲ್ಲಿ ಇರುವುದರಿಂದ ನೀಡಿದ ಮಿತಿಯಲ್ಲಿ ಹಣ ಪಡೆಯಲು ಮತ್ತು ತುಂಬಲು ಯಾವುದೇ ಮಿತಿ ಇರುವುದಿಲ್ಲ. ಕಾರ್ಡ್ ಧಾರಕರು ನೇರವಾಗಿ ಶಾಖೆಗೆ ಬಂದು ಅಥವಾ ಚೆಕ್ಬುಕ್ ಸೌಲಭ್ಯವನ್ನು ಬಳಸಿ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಇಲ್ಲವೇ ವ್ಯವಹಾರ ಪ್ರತಿನಿಧಿಯ ಮೂಲಕ ಹೀಗೆ ಯಾವುದಾದರೂ ಒಂದು ವಿಧಾನದಲ್ಲಿ ಹಣವನ್ನು ಹಿಂಪಡೆಯಬಹುದು. ಪ್ರಸ್ತುತ ಬಹುತೇಕ ಬ್ಯಾಂಕುಗಳು ರೈತರಿಗಾಗಿ ರುಪೇ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಪರಿಚಯಿಸಿವೆ. ಇದರಿಂದಾಗಿ ಹಣ ಪಡೆಯಲು ಬ್ಯಾಂಕಿನ ಸಮಯದಲ್ಲಿ ಸರಿಹೊಂದಿಸಿಕೊಂಡು ಶಾಖೆಗೆ ದೌಡಾಯಿಸಬೇಕಾದ ಪರಿಸ್ಥಿತಿ ರೈತ ಬಾಂಧವರಿಗೆ ತಪ್ಪಿದೆ ಮತ್ತು ಖರೀದಿಗೆ ಸಂಬಂಧಿಸಿ ಹಳ್ಳಿಯಿಂದ ನಗರಕ್ಕೆ ಆಗಮಿಸಬೇಕು.

0: ಆದಾಗ ದೊಡ್ಡ ಮೊತ್ತದ ಹಣವನ್ನ ತಮ್ಮೊಂದಿಗೆ ಇರಿಸಿಕೊಳ್ಳುವ ತಲೆಬಿಸಿ ಕೂಡ ಕಡಿಮೆಯಾಗಿದೆ. ಕಾರ್ಡಿನ ಸಿಂಧುತ್ವ ಮತ್ತು ನವೀಕರಣದ ಬಗ್ಗೆ ಹೇಳಬೇಕಂದ್ರೆ, ಒಮ್ಮೆ ಎಲ್ಲಾ ಕಾಗದ ಪತ್ರಗಳನ್ನ ನೀಡಿ ಕಾರ್ಡ್ ಧಾರಕರಾದ್ರೆ 5 ವರ್ಷಗಳವರೆಗೆ ನಿಶ್ಚಿಂತರಾಗಿರಬಹುದು. ಅಂದರೆ ಕಾರ್ಡಿನ ಸಿಂಧುತ್ವ 5 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಈ ಸಾಲದ ಯೋಜನೆಯ ಒಂದು ಭಾಗ ಅಲ್ಪಾವಧಿ ಸಾಲ ಅಂದ್ರೆ ಬೆಳೆ ಸಾಲದ ರೂಪದಲ್ಲಿ ಇರುವುದರಿಂದ ಪ್ರತಿ ವರ್ಷ ಆ ಮೊತ್ತವನ್ನು ಮಾತ್ರ ಬಡ್ಡಿ ಸಮೇತ ತುಂಬಿ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು. ಅವಧಿ ಸಾಲದ ಭಾಗವನ್ನ 5 ವರ್ಷದ ಕಂತುಗಳಲ್ಲಿ ತುಂಬಬೇಕಾಗುತ್ತದೆ. ಹಾಗಾದರೆ ಈ ಸಾಲವನ್ನ ಪಡೆಯಲು ನೀಡಬೇಕಾದಂತಹ ಕಾಗದ ಪತ್ರ ಮತ್ತು ಭದ್ರತೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬಹುತೇಕ ಎಲ್ಲಾ ಬ್ಯಾಂಕುಗಳು ನಾನು ಈಗ ಮುಂದೆ ಹೇಳುವ ಕಾಗದ ಪತ್ರಗಳನ್ನ ರೈತರಿಂದ ಅಪೇಕ್ಷಿಸುತ್ತವೆ. ಅಂದ್ರೆ ಖಾತಾ ಉತ್ತಾರ, ರೆಕಾರ್ಡ್ಸ್ ಆಫ್ ರೈಟ್ಸ್, ತಲಾಟಿ ಸರ್ಟಿಫಿಕೇಟ್, ಭೂ ಕಂದಾಯ ತುಂಬಿದ ರಸೀದಿ, ಸಾಲ ಇಲ್ಲದಿರುವ ಕುರಿತು ಪ್ರಮಾಣ ಪತ್ರ, ಮೂಲ ಹಕ್ಕು ಪತ್ರ, ಹಾತ ನಕಾಶೆ ಅಂತ ಹೇಳಿ ಏನು ನಾವು ಕರಿತೇವೆ ಅಂದ್ರೆ ಭೂಮಿಯ ಐಸ್ಕೆಚ್ ಮ್ಯಾಪ್, ಜಂಟಿ ಒಡೆತನದಲ್ಲಿದ್ದರೆ ಸೂಕ್ತ ಹಿಸ್ಸಾ ಸರ್ಟಿಫಿಕೇಟ್, ಎನ್ಕಮರ ಸರ್ಟಿಫಿಕೇಟ್, ಅವಧಿ ಸಾಲದ ಭಾಗಕ್ಕೆ ಖರೀದಿ ಮಾಡಲಿಚ್ಛಿಸಿರುವ ಸಾಮಗ್ರಿಯ ಕೊಟೇಶನ್ ಮತ್ತು ತೋರಾಧಾರ ಅಡಮಾನವನ್ನು ನೀಡಬೇಕಾಗುತ್ತದೆ. ಸಾಮಾನ್ಯವಾಗಿ ಬ್ಯಾಂಕುಗಳು 1,60,000 ವರೆಗೆ ಬೆಳೆಗಳ ಮೇಲೆ ಯಾವುದೇ ತೃತೀಯ ಭದ್ರತೆ ಅಥವಾ ಜಾಮೀನುಗಳನ್ನ ಪಡೆಯುವುದಿಲ್ಲ. ಅಂದ್ರೆ ತೋರಾಧಾರ ಮಾತ್ರ, ಅಂದ್ರೆ ಬೆಳೆಗಳ ಹೈಪೋಥಿಕೇಶನ್ ಅಂತ ಕರಿತೇವೆ. 1,60,000 ಮೇಲ್ಪಟ್ಟರೆ, 2 ಲಕ್ಷದ ಒಳಗೆ ಇದ್ದರೆ ಭೂಮಿಯ ಮೇಲೆ ಭೋಜ ಮಾಡಬೇಕಾಗ್ತದೆ. 2.5 ಲಕ್ಷ ಮಿಕ್ಕುತ್ತಿದ್ದರೆ ಅದಕ್ಕೆ ಜಾಮೀನು, ಕಾನೂನು ಸಲಹೆ ಮತ್ತು ಭೂಮಿಯನ್ನ ಅಡಮಾನ ಮಾಡಬೇಕಾಗ್ತದೆ. ಫಲಾನುಭವಿಗಳಿಗೆ ಅತಿ ಕಡಿಮೆ ದರದಲ್ಲಿ ಅಪಘಾತ ವಿಮಾ ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತದೆ. ಔಷಧಿ ಸಸ್ಯ ಮತ್ತು ತರಕಾರಿ ಬೆಳೆಯನ್ನ ಬೆಳೆಯಲು ಕೂಡ ಕಾರ್ಡ್ ಅನ್ನು ಕೊಡ್ತಾರೋ ಎನ್ನುವಂತ ಒಂದು ಸಂಶಯ ಕೂಡ ರೈತರಲ್ಲಿರುತ್ತೆ. ಔಷಧಿ ಸಸ್ಯ ಮತ್ತು ತರಕಾರಿ ಬೆಳೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮಹತ್ವ ಪಡೆಯುತ್ತಾ ಇದೆ. ಆ ಕೃಷಿ ಲಾಭದಾಯಕವೂ ಆಗಿದೆ. ಅಂತಹ ಬೆಳೆ ಬೆಳೆಯುವ ಹಾಗೂ ಉಳಿದ ಅಭಿವೃದ್ಧಿ ಕಾರ್ಯಕ್ಕೆ ಬೇಕಾಗುವ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಂಡು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಬೇಕಾದ ಸಾಲದ ಮಿತಿಯನ್ನು ಈ ವಿಷಯಕ್ಕೂ ಸಂಬಂಧಪಟ್ಟು ಪಡೆದುಕೊಳ್ಳಬಹುದಾಗಿದೆ. ಹಾಗಾದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಫ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಎಲ್ಲಾ ಅಗತ್ಯ ದಾಖಲೆಗಳೊಂದಿಗೆ ನೀವು ಖಾತೆ ಹೊಂದಿರುವ ಹತ್ತಿರದ ಯಾವುದೇ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಬಗ್ಗೆ ವಿಚಾರಿಸಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ರೈತರಿಗೆ ಒಂದೇ ವೇದಿಕೆಯಡಿ ಅತ್ಯಂತ ಪಾರದರ್ಶಕ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಸಾಕಷ್ಟು ತೊಂದರೆ ಮುಕ್ತ ಮತ್ತು ಸಕಾಲಿಕ ಸಾಲ ಸಹಾಯವನ್ನ ಒದಗಿಸುವ ಒಂದು ಯೋಜನೆಯಾಗಿದೆ.
1: ಇದುವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಉಲ್ಲಾಸ್ ಗುಣಗಾ ಅವರಿಂದ ಮಾಹಿತಿ ಕೇಳಿದ್ರಿ.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿ ಎ ಅಜರುದ್ದೀನ್. ಮುಖ್ಯಾಂಶಗಳು.

0: ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ದ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೌಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ. ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯಾದಾಗ ಅಥವಾ ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿಯ 33ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆ, ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಭರವಸೆಗಳನ್ನು ನೀಡಿದೆ. ಮಾನವ ಹಕ್ಕುಗಳ ಆಯೋಗಗಳು ಸಾರ್ವಜನಿಕರ ದೂರುಗಳನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಗುರುತಿಸಬೇಕು ಎಂದರು. ಸೂಕ್ತ ಆರೋಗ್ಯ ರಕ್ಷಣೆ, ಆಹಾರ, ವಸತಿ, ಜೀವನೋಪಾಯ ಮತ್ತು ಸ್ವಚ್ಛ ಪರಿಸರವನ್ನು ಪಡೆಯುವುದು ಮಾನವ ಹಕ್ಕುಗಳ ಪ್ರಮುಖ ಭಾಗವಾಗಿದೆ. ಕಳೆದ 33 ವರ್ಷಗಳಲ್ಲಿ ಎನ್ಎಚ್ಆರ್ಸಿ 24ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡು ಶೇಕಡಾ 98ಕ್ಕಿಂತ ಅಧಿಕ ವಿಲೇವಾರಿ ದರದೊಂದಿಗೆ 23 ಲಕ್ಷಕ್ಕೂ ಅಧಿಕ ಪ್ರಕರಣಗಳನ್ನು ಯಶಸ್ವಿಯಾಗಿ ಪರಿಹರಿಸಿರುವುದು ಶ್ಲಾಘನೀಯ ಎಂದರು. ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಬದಲಿಗೆ ವಿಶ್ವದ ಶಾಂತಿ, ಭದ್ರತೆ ಮತ್ತು ಸಮೃದ್ಧಿಗಾಗಿ ಅದೊಂದು ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 66ನೇ ರಾಷ್ಟೀಯ ರಕ್ಷಣಾ ಕಾಲೇಜಿನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯ ಮತ್ತು ಭಯೋತ್ಪಾದನೆಯಂತಹ ಜಾಗತಿಕ ಸಮಸ್ಯೆಗಳಿಗೆ ಸಾಮೂಹಿಕ ಪ್ರತಿಕ್ರಿಯೆ ಅತ್ಯಗತ್ಯ ಎಂದರು. ವಸುದೈವ ಕುಟುಂಬಕಂ ಎಂಬುದು ಭಾರತಕ್ಕೆ ಕೇವಲ ಘೋಷಣೆಯಲ್ಲ ಎಂದು ಬಣ್ಣಿಸಿದ ಉಪರಾಷ್ಟಪತಿಗಳು, ಜಗತ್ತಿನ ಯಾವುದೇ ರಾಷ್ಟದಲ್ಲಿ ವಿಪತ್ತು ಸಂಭವಿಸಿದಾಗ ಮೊದಲು ಸ್ಪಂದಿಸುವ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. ಭಾರತವು ಇತರೆ ದೇಶಗಳ ಮೇಲೆ ಆಳ್ವಿಕೆ ನಡೆಸಲು ಅಥವಾ ಆಜ್ಞೆ ಮಾಡಲು ಅತ್ಯಂತ ಶಕ್ತಿಶಾಲಿ ರಾಷ್ಟವಾಗಲು ಬಯಸುವುದಿಲ್ಲ, ಬದಲಿಗೆ ಬೇರೆ ಯಾವ ದೇಶವೂ ಭಾರತಕ್ಕೆ ನಿಯಮಗಳನ್ನು ಹೇರದಂತೆ ಭದ್ರಪಡಿಸಿಕೊಳ್ಳಲು ಬಲಶಾಲಿಯಾಗಲು ಬಯಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ನವರಾತ್ರಿಯ 2ನೇ ದಿನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಪಸ್ಸು, ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕವಾದ ತಾಯಿ ಬ್ರಹ್ಮಚಾರಿಣಿಯನ್ನು ನವರಾತ್ರಿಯ 2ನೇ ದಿನದಂದು ಪೂಜಿಸಲಾಗುತ್ತದೆ ಎಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ದೇವಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಎಲ್ಲರಿಗೂ ಧೈರ್ಯ ಮತ್ತು ಆತ್ಮಸಂಯಮ ಪ್ರಾಪ್ತವಾಗಲಿ ಎಂದು ಅವರು ಹಾರೈಸಿದ್ದಾರೆ. ಕೊಚ್ಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ 3ನೇ ಜಲಾಂತರ್ಗಾಮಿ ನಿಗ್ರಹ ಆಳವಿಲ್ಲದ ನೀರು ಯುದ್ದ ನೌಕೆ ಮಾಂಗ್ರೋಲ್ ಮುಂಬೈನ ನೌಕಾನೆಲೆಯಲ್ಲಿ ಇಂದು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಗುಜರಾತ್ನ ಜುನಾಗಢ್ ಜಿಲ್ಲೆಯ ಕರಾವಳಿ ಪಟ್ಟಣ ಮಾಂಗ್ರೋಲ್ನ ಹೆಸರನ್ನು ಇಡಲಾಗಿರುವ ಈ ನೌಕೆ 2004ರವರೆಗೆ ಸೇವೆ ಸಲ್ಲಿಸಿದ್ದ ಹಳೆಯ ಐಎನ್ಎಸ್ ಮಾಂಗ್ರೋಲ್ M85 ನೌಕೆಯ ಪರಂಪರೆಯನ್ನು ಮುಂದುವರಿಸಲಿದೆ. ಸೇರ್ಪಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ವಹಿಸಿದ್ದರು. ಆತ್ಮನಿರ್ಭರ್ ಭಾರತ ಯೋಜನೆಯಡಿ ಶೇಕಡ 80ಕ್ಕೂ ಅಧಿಕ ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿರುವ ಈ ನೌಕೆ ಕರಾವಳಿ ಮತ್ತು ಆಳವಿಲ್ಲದ ನೀರಿನಲ್ಲಿ ಜಲಾಂತರ್ಗಾಮಿ ಬೆದರಿಕೆಗಳನ್ನು ಮೆಟ್ಟಿ ನಿಲ್ಲಲು ಅತ್ಯಾಧುನಿಕ ಅಭಯ್ ಸೋನಾರ್, ಲಘು ಟಾರ್ಪಿಡೋ ಮತ್ತು ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆ ಕರಾವಳಿ ಭಾಗಗಳಲ್ಲಿ ನೌಕಾಪಡೆಯ ಜಲಾಂತರ್ಗಾಮಿ ನಿಗ್ರಹ ಮತ್ತು ಭದ್ರತಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಸುಪ್ರೀಂಕೋರ್ಟ್ನ ಬಾಗಿಲು ಎಲ್ಲರಿಗೂ ಮುಕ್ತವಾಗಿದ್ದು, ಸಾರ್ವಜನಿಕರು ಅಥವಾ ಯಾವುದೇ ಚುನಾಯಿತ ಸಂಸ್ಥೆಯ ಸದಸ್ಯರಿಂದ ಬರುವ ಅರ್ಜಿಯನ್ನು ಸ್ವಾಗತಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ನ್ಯಾಯಾಲಯದ ಮೆಟ್ಟಿಲೇರುವ ಹಕ್ಕಿದೆ ಎಂದು ಹೇಳಿರುವ ಅವರು, ನಾಗರಿಕರ ಆತಂಕಗಳನ್ನು ಆಲಿಸಿ ಕಾನೂನಿನ ಅಡಿಯಲ್ಲಿ ಸಿಗಬೇಕಾದ ಸೂಕ್ತ ಪರಿಹಾರವನ್ನು ನ್ಯಾಯಾಲಯ ಒದಗಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಐಎನ್ಡಿಐ ಮೈತ್ರಿಕೂಟ ಭೇಟಿಗೆ ಕೋರಿರುವ ಮನವಿಗೆ ಪ್ರತಿಕ್ರಿಯಿಸಿರುವ ಅವರು, ತಮಗೆ ಭೇಟಿಗಾಗಿ ಕೋರಿ ನಿನ್ನೆ ಪತ್ರ ಬಂದಿದ್ದು ತಾವೇಕೆ ಭೇಟಿಯಾಗಲು ಅಸಾಧ್ಯ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅವರಿಗೆ ಉತ್ತರ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಕೆಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019ರ ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಕುರಿತಂತೆ ಆಕಾಶವಾಣಿಯೊಂದಿಗೆ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾದ ಡಾ ಎಂ ಕೃಷ್ಣಮೂರ್ತಿ ಮಾತನಾಡಿದ್ದಾರೆ.
3: ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡತಕ್ಕದ್ದು. ಸ್ವಚ್ಛತೆ ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ. ಎಲ್ಲೆಂದರಲ್ಲಿ ಕಸ ಎಸೆಯಬಾರದು, ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸಬೇಕು, ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ನೀರನ್ನು ವ್ಯರ್ಥ ಮಾಡಬಾರದು, ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅಭ್ಯಾಸವನ್ನು ನೀವು ಮಾಡಿಸಬೇಕು ಅವರಿಗೆ, ಮತ್ತು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತವನ್ನು ಜಾಗೃತಿ ಮೂಡಿಸಬೇಕು.
2: ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯ ಒಬಾಕ್ ಸಮೀಪ ಗುಹರೆ ಬಳಿ ವಲಸಿಗರನ್ನು ಒತ್ತೊಯ್ಯುತ್ತಿದ್ದ ಜನನಿಬಿಡ ದೋಣಿಯೊಂದು ಮುಳುಗಿದ ಪರಿಣಾಮ 15 ಮಕ್ಕಳು ಸೇರಿದಂತೆ 139 ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂತಾರಾಷ್ಟೀಯ ವಲಸೆ ಸಂಸ್ಥೆ ತಿಳಿಸಿದೆ. ಗುರುವಾರ ರಾತ್ರಿ ದೋಣಿಯು ಪ್ರಯಾಣ ಬೆಳೆಸಿದ ಕೆಲವೇ ಕ್ಷಣಗಳಲ್ಲಿ ದಡದ ಸಮೀಪದಲ್ಲೇ ಅಪಘಾತ ಸಂಭವಿಸಿದೆ. ದೋಣಿಯಲ್ಲಿ ಒಟ್ಟು 305 ವಲಸಿಗರು ಪ್ರಯಾಣಿಸುತ್ತಿದ್ದರು. ದುರಂತದಲ್ಲಿ ಬದುಕುಳಿದ ಇಥಿಯೋಪಿಯಾ ಮೂಲದ 80ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಡಳಿತ ಅವರನ್ನು ಒಬಾಕ್ನಲ್ಲಿರುವ ಅಂತಾರಾಷ್ಟೀಯ ವಲಸೆ ಸಂಸ್ಥೆಯ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಿದೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಇನ್ನು 84 ಮಂದಿ ನಾಪತ್ತೆಯಾಗಿದ್ದಾರೆ. ಮೃತರ ಸಂಖ್ಯೆ ಏರುವ ಸಾಧ್ಯತೆ ಇದೆ ಎಂದು ಸಂಸ್ಥೆ ತಿಳಿಸಿದೆ. ಸಮಾಜವಾದಿ ಚಿಂತಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಡಾ ರಾಮ್ ಮನೋಹರ್ ಲೋಹಿಯ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಡಾ ರಾಮ್ ಮನೋಹರ್ ಲೋಹಿಯ ಅವರ ಜೀವನವು ರಾಜಕೀಯ ಸಮಗ್ರತೆ, ಸಾಮಾಜಿಕ ನ್ಯಾಯ ಮತ್ತು ವಂಚಿತರ ಹಕ್ಕುಗಳಿಗಾಗಿ ನಡೆಸುವ ಹೋರಾಟಕ್ಕೆ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಗೆ ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಚಾಲನೆ ದೊರೆಯುತ್ತಿದ್ದು ಪಂದ್ಯಾವಳಿ ಇದೇ 18ರವರೆಗೆ ನಡೆಯಲಿದೆ. ಗ್ರೀಕೋ ರೋಮನ್ ಮಹಿಳಾ ಫ್ರೀಸ್ಟೈಲ್ ಮತ್ತು ಪುರುಷರ ಫ್ರೀಸ್ಟೈಲ್ ಎಂಬ 3 ಒಲಿಂಪಿಕ್ ಶೈಲಿಗಳ 30 ತೂಕ ವಿಭಾಗಗಳಲ್ಲಿ ಸೆಣಸಾಟ ನಡೆಸಲು ವಿಶ್ವಾದ್ಯಂತದ 600ಕ್ಕೂ ಅಧಿಕ ಯುವ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ಅಮೆರಿಕದ ನೆಲದಲ್ಲಿ ಇದೇ ಮೊದಲ ಬಾರಿಗೆ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಡೆಯುತ್ತಿರುವುದು ವಿಶೇಷವಾಗಿದೆ. ಮಹಿಳೆಯರು ಮತ್ತು ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಸುರಕ್ಷಿತ, ಗೌರವಾನ್ವಿತ ಮತ್ತು ಸ್ವಾವಲಂಬಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೆಹಲಿ ಸರ್ಕಾರ ದುರ್ಗಾ ಇ ಆಟೋ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಈ ಯೋಜನೆಯು ರಾಷ್ಟ ರಾಜಧಾನಿಯಲ್ಲಿ ಹಸಿರು ಮತ್ತು ಎಲ್ಲರನ್ನೊಳಗೊಂಡ ಸಮಗ್ರ ಸಾರಿಗೆ ವ್ಯವಸ್ಥೆ ಉತ್ತೇಜಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ದ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆತ್ಮೀಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಾರ್ಯಕ್ರಮ ಆರಂಭವಾಗಲಿದೆ. ಸಮಯ 1:20:37 ಆಗಲಿದೆ. ಇನ್ನು ಮುಂದೆ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಪುತಿನ ಅವರ ಈ ಗೀತೆಯನ್ನು ವೃಂದಗಾನದಲ್ಲಿ ಹಾಡಿದ್ದಾರೆ. MS ರಾಮಪ್ರಸಾದ್ ಅವರು ಸಂಗೀತ ಅಳವಡಿಸಿದ್ದಾರೆ.

ಮೊದಲಿಗೆ ಕೇಳಿ ಪುತಿನ ಅವರ ಈ ಗೀತೆಯನ್ನು ವೃಂದಗಾನದಲ್ಲಿ ಹಾಡಿದ್ದಾರೆ. ಎಂ ಎಸ್ ರಾಮಪ್ರಸಾದ್ ಅವರು ಸಂಗೀತ ಅಳವಡಿಸಿದ್ದಾರೆ.

ಇನ್ನು ಮುಂದೆ ಕೇಳೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಗೀತೆಯನ್ನು ವೃಂದಗಾನದಲ್ಲಿ ಸಂಗೀತ ನೀಡಿದ್ದಾರೆ ಪಿ ಎಸ್ ವಸಂತ.

0: ಆತ್ಮೀಯ ಶ್ರೋತೃಗಳೇ, ಸಮಯ 1:31:29 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಅದಕ್ಕೂ ಮುಂಚೆ ಕೆಲವು ಪ್ರಕಟಣೆಗಳು.
1: ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ, ಆರೋಗ್ಯ ಸಂಚಿಕೆ.
2: ಮೈ ಬಗ್ಗಿ ದುಡ್ದು ಸಂಪಾದನೆ ಮಾಡಬಾರ್ದು,
3: ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಅದರ್ತೀಯ
2: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
3: ಅಯ್ಯೋ ಸುಮ್ಕಿರವೋ,
2: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
3: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
4: ಗಾದೆ

0: ಮಾಡಿದ ಮ್ಯಾಲೆ.
1: ಪ್ರೀತಿಯ ಶ್ರೋತೃಗಳೇ, ಇಂದು ಸಂಜೆ 4 ಗಂಟೆಗೆ ಪತ್ರಾಧಾರಿತ ಕಾರ್ಯಕ್ರಮ ನೈದಿಲೆ ಗಾದೆ ಘಮ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಇಂದು ಸಂಜೆ 4 ಗಂಟೆಗೆ.

0: ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡನೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.

ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳುವ ಸಮಯ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಬೇಕಾದರೆ ಇವತ್ತೊಂದು ವಿಶೇಷವಾದಂತಹ ದಿನ, ವಿಶ್ವ ಸಂಧಿವಾತ ದಿನ ಅಂತ, ಅಂದರೆ ಇಂಗ್ಲೀಷ್ನಲ್ಲಿ ವರ್ಲ್ಡ್ ಆರ್ಥರೈಟಿಸ್ ಡೇ ಅಂತ ಇಡೀ ಪ್ರಪಂಚದಾದ್ಯಂತ ಆಚರಣೆ ಮಾಡುವಂತಹ ದಿನ. ಪ್ರತಿ ವರ್ಷ ಅಕ್ಟೋಬರ್ 12ನೇ ತಾರೀಕನ್ನ ವಿಶ್ವದಾದ್ಯಂತ ವಿಶ್ವ ಸಂಧಿವಾತ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ಕೀಲು ಮತ್ತು ಸ್ನಾಯು ಸಂಬಂಧಿತ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು, ಅಂದರೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಚ್ಚುವಿಕೆಯನ್ನು ಉತ್ತೇಜನ ಮಾಡಲಿಕ್ಕಾಗಿ ಹಾಗೂ ಈ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸೂಕ್ತ

ಬೆಂಬಲ ನೀಡುವ ಉದ್ದೇಶದಿಂದ ಈ ದಿನವನ್ನು ಮೀಸಲಿಡಲಾಗಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಸಂಧಿವಾತ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸಂಧಿವಾತ ಎಂಬುದು ಕೇವಲ ಒಂದೇ ರೀತಿಯ ಕಾಯಿಲೆ ಅಲ್ಲ, ಇದು ಕೀಲುಗಳಲ್ಲಿ ಉಂಟಾಗುವ ನೋವು. ಊತ ಮತ್ತು ಬಿಗಿತವನ್ನು ಒಳಗೊಂಡಿರತಕ್ಕಂಥ 100ಕ್ಕೂ ಹೆಚ್ಚು ವಿಧದ ಕೀಲು ಸಮಸ್ಯೆಗಳ ಸಾಮಾನ್ಯ ಹೆಸರು ಸಂಧಿವಾತ ಅಂತ. ಇದು ವಯಸ್ಕರಲ್ಲಿ ಮಾತ್ರ ಅಲ್ಲ, ಯುವಜನರು ಮತ್ತು ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಕೀಲುಗಳ ನಡುವಿನ ಮೃದುಲಾಸ್ತಿ ಅಂದರೆ ಕಾರ್ಟಿಲೇಜ್ ಅಂತ ನಾವೇನು ಕಳೀತೀವಿ, ಅದು ಸವೆದು ಹೋಗುವುದು ಅಥವಾ ರೋಗ ನಿರೋಧಕ ವ್ಯವಸ್ಥೆಯು ತನ್ನದೇ ಅಂಗಾಂಶಗಳ ಮೇಲೆ ದಾಳಿ ಮಾಡುವುದರಿಂದ ಈ ಸಮಸ್ಯೆ ಉದ್ಭವ ಆಗ್ತದೆ. ಈ ಸಮಸ್ಯೆಯ ಪ್ರಮುಖ ವಿಧಗಳು ಏನು ಅಂತೇಳಿದ್ರೆ ಹಲವಾರು ವಿಧಗಳಿವೆ. ಅದರಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಅನ್ನುವಂಥದ್ದು ವಯಸ್ಸಾಗುವಿಕೆ ಮತ್ತು ಕೀಲುಗಳ ಸವೆತದಿಂದ ಉಂಟಾಗುವಂಥ ಒಂದು ಸಾಮಾನ್ಯವಾದ ವಿಧ. ಮತ್ತೊಂದು ವಿಧ ಏನು ಅಂತ ಹೇಳಿದ್ರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ, ಇದು ಆಟೋ ಇಮ್ಯೂನ್ ಸಮಸ್ಯೆ. ಅಂದರೆ ದೇಹದ ರೋಗ ನಿರೋಧಕ ಶಕ್ತಿಯೇ ಕೀಲುಗಳ ಮೇಲೆ ಪ್ರಭಾವ ಬೀರುವಂಥದ್ದು. ಇನ್ನೂ ಒಂದು ವಿಧ ಯಾವುದು ಅಂತ ಹೇಳಿದ್ರೆ ಗೌಟ್, ರಕ್ತದಲ್ಲಿ ಯೂರಿಕ್ ಆಮ್ಲದ ಪ್ರಮಾಣ ಹೆಚ್ಚಾಗಿ ಕೀಲುಗಳಲ್ಲಿ ಹರಳುಗಳಂತೆ ಶೇಖರಣೆ ಆಗ್ತದೆ, ಅದರಿಂದ ಆ ಕೀಲು ನೋವು ಆರಂಭ ಆಗ್ತದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನವಗ್ರಹ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರುವ. ಹಾಡಿದರೆ ಸೌಮ್ಯ ಮಹಾದೇವನ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ನೀಡಿದವರು ವಿ ಹರಿಕೃಷ್ಣ.

ಶ್ರೋತೃಗಳಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಸಂಧಿವಾತದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಂಧಿವಾತದ ಪ್ರಮುಖ ಲಕ್ಷಣಗಳು ಯಾವುದು ಅಂತ ಮೊದಲು ತಿಳ್ಕೊಳ್ಳೋಣ. ಈ ಸಂಧಿವಾತದ ಲಕ್ಷಣ ಒಂದೇ ರೀತಿ ಇರೋದಿಲ್ಲ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಕೆಲವರಿಗೆ ಕೀಲುಗಳಲ್ಲಿ ನಿರಂತರ ನೋವು ಮತ್ತು ಊತ ಕಾಣ್ಕೊಳ್ತದೆ. ಬೆಳಿಗ್ಗೆ ಎದ್ದಾಗ ಕೀಲುಗಳಲ್ಲಿ ಬಿಗಿತ, ಅಂದರೆ ಈ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳೋ ರೀತಿ, ಚಲನೆ ಮಾಡಲಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿರ್ತದೆ. ಮತ್ತು ಕೀಲುಗಳನ್ನು ಮುಟ್ಟಿದಾಗ ಒಂಥರ ಬಿಸಿಯಾದ ಅನುಭವ ಆಗುವಂಥದ್ದು ಅಥವಾ ಆ ಜಾಗ ಕೆಂಪಾಗುವಂಥದ್ದು ಇದೆಲ್ಲವೂ ಕೂಡ ಕಂಡುಬರ್ತದೆ. ಚಲನವಲನದ ಸಾಮರ್ಥ್ಯ ಕುಂಠಿತವಾಗೋದು, ಅಂದರೆ ಮೂಮೆಂಟ್ಸ್ ಅಂತೇನು ಹೇಳ್ತೀವಿ ಅದು ತೊಂದರೆ ಆಗುವಂಥದ್ದು. ದೀರ್ಘಕಾಲದ ಆಯಾಸ ಮತ್ತು ನಿಶಕ್ತಿ ಉಂಟಾಗ್ತದೆ. ಹೀಗೆ ಆ ಕೆಲವೊಂದು ಲಕ್ಷಣಗಳು ಈ ಸಂಧಿವಾತಕ್ಕೆ ಕಂಡುಬರುವಂಥದ್ದು. ಮತ್ತು ಈ ವಿಶ್ವ ಸಂಧಿವಾತ ದಿನದ ವಿಶೇಷತೆ ಏನು, ಇದರ ಮಹತ್ವ ಏನು ಅಂತ ತಿಳ್ಕೋಬೇಕಾದ್ರೆ, ಜಾಗತಿಕವಾಗಿ ಲಕ್ಷಾಂತರ ಜನರ ದೈನಂದಿನ ಜೀವನ, ಕೆಲಸ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವಂತಹ ಈ ಒಂದು ಸಂಧಿವಾತದ ಬಹಳ ತೊಂದರೆ ಕೊಡುವಂತಹ ಒಂದು ನೋವು ಕೂಡ. ಅದಕ್ಕಾಗಿ ಇದಕ್ಕೊಂದು ವಿಶ್ವಮಟ್ಟದಲ್ಲಿ ಒಂದು ದಿನವನ್ನು ಗೊತ್ತು ಮಾಡಲಾಗಿದೆ. ಈ ದಿನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ಕಾಯಿಲೆಯ ಲಕ್ಷಣ ಕಂಡುಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದರೆ ಕೀಲುಗಳು ಸಂಪೂರ್ಣವಾಗಿ ಹಾನಿಯಾಗೋದನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂತನ ಜನರಿಗೆ ತಿಳಿಸ್ಕೊಡುವಂಥದ್ದು. ಮತ್ತು ಕೀಲು ನೋವು ವಯಸ್ಸಾದವರಿಗೆ ಮಾತ್ರ ಬರ್ತದೆ ಅನ್ನೋಂಥ ತಪ್ಪು ಕಲ್ಪನೆ ಬೇಡ, ಎಲ್ರಿಗೂ ಕೂಡ ಬರ್ತದೆ ಅಂತ ಹೇಳುವಂಥದ್ದನ್ನ ಸರ್ವರಿಗೂ ತಿಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಮತ್ತು ಇದರ ನೀತಿ ನಿರೂಪಣೆ ಏನು ಅಂತ ಹೇಳಿದ್ರೆ, ಸರ್ಕಾರಗಳು ಮತ್ತು ಆರೋಗ್ಯ ಸಂಸ್ಥೆಗಳು ಸಂಧಿವಾತ ಪೀಡಿತರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ಮತ್ತು ಪುನರ್ವಸತಿ ಸೌಲಭ್ಯವನ್ನು ಒದಗಿಸುವಂತೆ ಪ್ರೇರೇಪಣೆ ಮಾಡುವಂಥದ್ದು ಈ ಒಂದು ದಿನದ ನೀತಿ ನಿರೂಪಣೆ. ಸಂಧಿವಾತದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೋದಕ್ಕಿಂತ ಮುಂಚೆ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ಗೌರವ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ಎಸ್ ಎ ರಾಜ್ಕುಮಾರ್.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz.
3: ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಆರ್ಥರೈಟಿಸ್ ಅಂದರೆ ಸಂಧಿವಾತದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಂಧಿವಾತ ನಿಯಂತ್ರಣ ಮತ್ತು ಜೀವನ ಶೈಲಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯವಾಗದ ಕೆಲವು ಸಂಧಿವಾತದ ವಿಧಗಳನ್ನು ಸರಿಯಾದ ಜೀವನ ಶೈಲಿ ಮತ್ತು ಚಿಕಿತ್ಸೆ ಮೂಲಕ ಯಶಸ್ವಿಯಾಗಿ ನಿಯಂತ್ರಣದಲ್ಲಿಡಬಹುದು. ವಾಕಿಂಗ್, ಈಜು, ಸೈಕ್ಲಿಂಗ್ ಮತ್ತು ಯೋಗಾಸನಗಳಂತಹ ಲಘು ವ್ಯಾಯಾಮಗಳು ಕೀಲುಗಳ ನಮ್ಯತೆಯನ್ನು ಕಾಪಾಡ್ತವೆ ಮತ್ತು ಸ್ನಾಯುಗಳನ್ನು ಕೂಡ ಬಲಪಡಿಸುವಂತೆ ಮಾಡ್ತದೆ. ಮತ್ತು ದೇಹದ ತೂಕ ಹೆಚ್ಚಾದಷ್ಟು ಮೊಣಕಾಲು ಮತ್ತು ಸೊಂಟದ ಕೀಲುಗಳ ಮೇಲಿನ ಒತ್ತಡ ಹೆಚ್ಚಾಗೋದ್ರಿಂದ ಈ ಕಾಯಿಲೆ ಇನ್ನಷ್ಟು ಉಲ್ಬಣ ಆಗುತ್ತೆ. ಅದರಿಂದ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ. ಮತ್ತು ಉರಿಯೂತ ಶಮನಕಾರಿ ಆಹಾರಗಳಾದಂತಹ ಹಸಿರು ತರಕಾರಿಗಳು, ಹಣ್ಣುಗಳು, ಬೀಜಗಳು, ಒಮೇಗಾ 3 ಕೊಬ್ಬಿನಾಂಶಗಳು, ಕೊಬ್ಬಿನ ಆಮ್ಲಗಳು ಮತ್ತು ಈ ಕ್ಯಾಲ್ಸಿಯಂ, ವಿಟಮಿನ್ ಡಿ ಸಮೃದ್ಧ ಆಹಾರವನ್ನು ಸೇವಿಸಬೇಕಾಗುತ್ತೆ. ಸಾಕಷ್ಟು ವಿಶ್ರಾಂತಿ ತಗೋಬೇಕು ಮತ್ತು ನೀರನ್ನು ಹೆಚ್ಚಾಗಿ ಕುಡಿಬೇಕು. ಇದರ ಜೊತೆಗೆ ನೋವು ನಿವಾರಕಗಳನ್ನು ಮನಬಂದಂತೆ ತೆಗೆದುಕೊಳ್ಳದೆ ತಜ್ಞ ವೈದ್ಯರ ಸಲಹೆಯಂತೆ ಮಾತ್ರ ಔಷಧಿಗಳನ್ನು ಬಳಸಬೇಕು ಅಂತ. ಈ ಸಂಧಿವಾತ ವ್ಯಕ್ತಿಯ ಶಾರೀರಿಕ ಚಲನವಲನಗಳನ್ನು ಕುಗ್ಗಿಸಬಹುದಾದರೂ ಕೂಡ ಸಕಾಲಿಕ ಚಿಕಿತ್ಸೆ, ಧನಾತ್ಮಕ ಮನೋಭಾವ ಅಂದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾವು ಇದನ್ನು ಗೆಲ್ತೀವಿ ಅನ್ನೋಂಥ ಭಾವನೆಯನ್ನು ಮನಸ್ಸಲ್ಲಿ ತಂದುಕೊಳ್ಬೇಕು. ಅದರ ಜೊತೆಗೆ ಆರೋಗ್ಯಕರ ದಿನಚರಿಯಿಂದ ಸಕ್ರಿಯ ಮತ್ತು ಸಂತೋಷದಾಯಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಕೀಲುಗಳ ಆರೋಗ್ಯವೇ ಚಲನೆಯ ಶಕ್ತಿ ಅನ್ನೋದನ್ನು ತಿಳ್ಕೋಬೇಕು. ಹಿಂದೆ ನಮ್ಮ ಕೀಲುಗಳ ರಕ್ಷಣೆಗೆ ಮುಂದಾಗೋಣ ಅಂತ ಹೇಳುವಂಥ ಆಶಯದೊಂದಿಗೆ ಆಪ್ತ ರಕ್ಷಕ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಈಗ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗುರುಕಿರಣ್.

ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 1:59:42 ಆಗಲಿದೆ. 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ ಪ್ರಸಾರವಾಗಲಿದೆ.

0: ಆಗಿದೆ. ಈ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಬ್ಬು ಬೆಳೆಗಾರರು ನವದೆಹಲಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವಂತೆ ಆಹ್ವಾನ ನೀಡಿದ್ದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಸಿದಿದ್ದು ರೈತ ಸಮುದಾಯ ಕಂಗಾಲಾಗಿದೆ. ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ರೈತರೊಬ್ಬರು ಕೊಳವೆ ಬಾವಿಯಲ್ಲಿ ನೀರಿನ ಕೊರತೆ ಉಂಟಾದ ಕಾರಣ ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಬೆಳೆದಿದ್ದ ಈರುಳ್ಳಿ ಸಸಿಗಳನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿದ್ದಾರೆ. ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಭಾಗದಲ್ಲಿ ಶೇಂಗಾ ಬೆಳೆ ಹೂಕಟ್ಟುವ ಮುನ್ನವೇ ಬಾಡಿ ಹೋಗಿದೆ. ಶೇಂಗಾ ಬೆಳೆಗೆ ಪರ್ಯಾಯವಾಗಿ ತೊಗರಿ ಬಿತ್ತನೆ ಮಾಡಿದ್ದ ರೈತರಿಗೂ ಬರದ ಬಿಸಿ ತಟ್ಟಿದ್ದು ಮಳೆ ಕೊರತೆಯಿಂದ ತೊಗರಿ ಬೆಳೆ ರೋಗಕ್ಕೆ ತುತ್ತಾಗುತ್ತಿದೆ. ಸಾಲ ಮಾಡಿ ಬೆಳೆ ಬೆಳೆಯಲು ಮುಂದಾಗಿದ್ದ ಈ ಭಾಗದ ರೈತರು ದಿಢೀರ್ ಕೊಳವೆ ಬಾವಿ ನೀರು ಸ್ಥಗಿತಗೊಂಡಿರುವುದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು ಈ ನಡುವೆ ಇಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಮತ್ತು ಕುದುರೆಗಳಿಗೆ ಮೂರನೇ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಸಿಡಿಮದ್ದು ತಾಲೀಮಿನಲ್ಲಿ 11 ಆನೆಗಳು 43 ಕುದುರೆಗಳು ಭಾಗಿಯಾಗಿದ್ದವು. ಆದರೆ ಏಕಲವ್ಯ ಶ್ರೀಕಂಠ ಆನೆಗಳು ಅರಮನೆ ಪೂಜೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಸಿಡಿಮದ್ದು ಸಿಡಿಸುವ ತಾಲೀಮಿಗೆ ಗೈರಾಗಿದ್ದವು. ಸಿಡಿಮದ್ದು ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಪ್ರಶಾಂತ, ಸುಗ್ರೀವ, ಶ್ರೀರಾಮ, ಗೋಪಿ, ಮಹೇಂದ್ರ, ಲಕ್ಷ್ಮಿ, ಚೈತ್ರ, ರೂಪ, ಕಾವೇರಿ ಆನೆಗಳು ಭಾಗಿಯಾಗಿದ್ದವು. 7 ಫಿರಂಗಿ ಗಾಡಿಗಳ ಮೂಲಕ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ಅರಣ್ಯಾಧಿಕಾರಿ ರವಿಶಂಕರ್, ದಸರಾದಲ್ಲಿ ಪಾಲ್ಗೊಂಡಿರುವ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು ಯಶಸ್ವಿ ಜಂಬೂ ಸವಾರಿಗೆ ಗಜಪಡೆಗೆ ಬೇಕಾದ ಎಲ್ಲ ತರಬೇತಿ ತಾಲೀಮುಗಳು ಯಶಸ್ವಿಯಾಗಿ ನಡೆಯುತ್ತಿದೆ. ಜಂಬೂ ಸವಾರಿಯ 3 ದಿನಗಳ ಮುನ್ನ ಚಿನ್ನದ ಅಂಬಾರಿ ಹೊರುವ ಆನೆಯ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೆಯುವ ದಸರಾ ಮಹೋತ್ಸವಕ್ಕೆ ಧನಂಜಯ, ಲಕ್ಷ್ಮಿ ಹಾಗೂ ರೂಪ ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಇಂದು ದಸರಾ ಪುಸ್ತಕ ಮೇಳದಲ್ಲಿ ವಿವಿಧ ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಇದೇ 20ರವರೆಗೆ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ ಆಯೋಜಿಸಲಾಗಿದೆ. ಇಂದು ದಸರಾ ಪುಸ್ತಕ ಮೇಳದ ಮಳಿಗೆಗಳಿಗೆ ಭೇಟಿ ನೀಡಿದ ಅವರು ಹಲವಾರು ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಸುಮಾರು 1 ಗಂಟೆಗೂ ಅಧಿಕ ಸಮಯವನ್ನು ಪುಸ್ತಕ ಮೇಳದಲ್ಲಿ ಕಳೆದ ಸ್ವಾಮೀಜಿ ಕೆಲವು ಪುಸ್ತಕಗಳ ಹೆಸರು ಮತ್ತು ಲೇಖಕರ ಹೆಸರನ್ನು ಸ್ವತಃ ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡರು. ಸ್ವಾಮೀಜಿ ಅವರಿಗೆ ವಿವಿಧ ಪ್ರಕಾಶಕರು ತಮ್ಮ ಪ್ರಕಾಶನದಲ್ಲಿ ಮುದ್ರಣಗೊಂಡಿರುವ ಪುಸ್ತಕಗಳನ್ನು ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ದಾವಣಗೆರೆಯ ಗೃಹಿಣಿ ಗಾಯತ್ರಿ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನದಿಂದ ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಸೇರಿದಂತೆ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಂಡುಬರುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಈ ಹಿಂದೆ ನಾವು ನೋಡ್ತಾ ಇದ್ದಾಗೆ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಪ್ರವಾಸಿ ತಾಣಗಳಲ್ಲಿ ತುಂಬಾ ಗಲೀಜು ವಾತಾವರಣ ಕಾಣಿಸ್ತಾ ಇತ್ತು.

0: ವಾತಾವರಣ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಚ್ಛ ಭಾರತ್ ಒಳ್ಳೆ ಕೆಲಸ ಮಾಡಿದೆ. ಮೊದಲು ಬಯಲಲ್ಲಿ ಶೌಚಾಲಯವನ್ನು ಮಾಡ್ತಾ ಇದ್ರು, ಇವಾಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಶೌಚಾಲಯಗಳು ನಿರ್ಮಾಣ ಆಗಿದ್ರಿಂದ ಸಾಂಕ್ರಾಮಿಕ ರೋಗಗಳ ಹರಡಿಕೆಯನ್ನು ತಡೆಗಟ್ಟಿದೆ.
1: ಮಡಿಕೇರಿಯಲ್ಲಿ ಜನೋತ್ಸವ ದಸರಾ ಕಳೆಗಟ್ಟುತ್ತಿದ್ದು ಇಂದು ಸಂಜೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. 10 ದಿನಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ಉದ್ಘಾಟಿಸಲಿದ್ದಾರೆ. ನಾಳೆ ಸಂಜೆ 3ನೇ ವರ್ಷದ ಕಾಫಿ ದಸರಾ ಅಂಗವಾಗಿ 54 ಮಳಿಗೆಗಳಲ್ಲಿ ಕಾಫಿಯ ವೈವಿಧ್ಯತೆಯ ಪ್ರದರ್ಶನಕ್ಕೆ ಚಾಲನೆ ದೊರಕಲಿದೆ. ಕಾಫಿ ದಸರಾದೊಂದಿಗೆ ಕವಿಗೋಷ್ಠಿ, ಕ್ರೀಡಾಕೂಟ, ಜಾನಪದ ದಸರಾ, ಮಕ್ಕಳ ದಸರಾ, ಯುವ ದಸರಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಡೆಸಿದ ತಪಾಸಣೆ ವೇಳೆ ವಿವಿಧೆಡೆಯಿಂದ ಒಟ್ಟು 84 ಆಹಾರ ಮಾದರಿಗಳನ್ನು ಪರೀಕ್ಷೆಗಾಗಿ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಅಂಕಿತ ಅಧಿಕಾರಿ ಡಾ ಜಿಎಸ್ ನಾಗರಾಜ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ 27 ಆಹಾರ ಮಾದರಿಗಳು, ಹೊನ್ನಾಳಿ 19, ಚನ್ನಗಿರಿ 18, ಹರಿಹರ 12, ಜಗಳೂರಿನಲ್ಲಿ 8 ಆಹಾರ ಮಾದರಿ ಸೇರಿದಂತೆ ಒಟ್ಟು 84 ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೈರ್ಮಲ್ಯ ಕಾಯ್ದುಕೊಳ್ಳದವರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಡಾ ನಾಗರಾಜ್ ತಿಳಿಸಿದ್ದಾರೆ. ಜಪಾನ್ನಲ್ಲಿ ಇದೇ 14ರಿಂದ ಪ್ರಾರಂಭವಾಗಲಿರುವ ಪ್ರತಿಷ್ಠಿತ ಪ್ಯಾರಾ ಏಷ್ಯನ್ ಗೇಮ್ಸ್ನ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಪ್ಯಾರಾ ಶೂಟರ್ ರಾಕೇಶ್ ನೆಡಗುಂದಿ ಭಾಗಿಯಾಗಲಿದ್ದಾರೆ. ಕಳೆದ 5 ವರ್ಷಗಳಿಂದ ಶೂಟಿಂಗ್ ಕ್ರೀಡೆಯಲ್ಲಿ ಕಠಿಣ ಅಭ್ಯಾಸ ಮತ್ತು ಶ್ರಮ ವಹಿಸಿರುವ ರಾಕೇಶ್ ಈಗಾಗಲೇ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದು ಪ್ಯಾರಾ ನ್ಯಾಷನಲ್ ಟೀಂನ ಖಾಯಂ ಸದಸ್ಯರಾಗಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ತಮ್ಮ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ ಎರಡನೇ ದಿನದಾಟದಲ್ಲಿಂದು 5 ವಿಕೆಟ್ನಷ್ಟಕ್ಕೆ 186 ರನ್ ಗಳಿಸಿ ಆಡುತ್ತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ 274 ರನ್ ಗಳಿಸಿದೆ. ಗದಗ ಜಿಲ್ಲೆಯಲ್ಲಿ 2026-27ನೇ ಸಾಲಿನ ಹಿಂಗಾರು ಹಂಗಾಮು ಆರಂಭವಾಗಿದೆ. ಜಿಲ್ಲೆಯ ಹಿಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳಾದ ಕಡಲೆ, ಜೋಳ, ಶೇಂಗಾ ಹಾಗೂ ಗೋಧಿ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳ ಮುಖಾಂತರ ರಿಯಾಯಿತಿ ದರದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ವರ್ಗದ ರೈತರಿಗೆ ಗರಿಷ್ಠ 5 ಎಕರೆ ಅಥವಾ ರೈತರ ಹಿಡುವಳಿಗೆ ಅನುಗುಣವಾಗಿ ಬಿತ್ತನೆ ಬೀಜ ವಿತರಿಸಲಾಗುತ್ತಿದೆ. ಜಿಲ್ಲೆಗೆ ಅವಶ್ಯವಿರುವ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ. ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ 3ನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ. ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ, ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 2:40:30 ಆಗಲಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಸೂರ್ಯವಂಶ ಚಿತ್ರದ ಗೀತೆಯನ್ನು ಹಾಡಿದರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ವಿ

ಇನ್ನು ಮುಂದೆ ಕೇಳೋಣ. ಶಂಕರ್ ಮಹದೇವನವರ ಸ್ವರದಲ್ಲಿ ಸೇವಂತಿ ಸೇವಂತಿ ಚಿತ್ರದ ಈ ಗೀತೆಯನ್ನು ಎಸ್ ನಾರಾಯಣ ಅವರು ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ. ಎಸ್ ಎ ರಾಜ್ಕುಮಾರ್

ಇನ್ನು ಮುಂದೆ ಕೇಳೋಣ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೊಕ್ಕಿಲ ಸಂಗೀತ ಅಳವಡಿಸಿ ಕವಿತಾ ಕೃಷ್ಣಮೂರ್ತಿ ಹಾಡಿರುವ H2O ಚಿತ್ರದ ಗೀತೆಯನ್ನು

0: ಶ್ರೋತೃಗಳೇ, ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಖಿ ಸಹೇಲಿ ಕಾರ್ಯಕ್ರಮ ಆಪ್ ಸುನೆಂಗೇ ಬಸ್ ಕುಚ್ ಹಿ ದೇರ್ ಮೇ.

0: ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ. ಸಮಯ 4:18 ಆಗಲಿದೆ.
1: FM 103.1 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನ ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಪತ್ರ ಬರೀತೀರಲ್ಲ? ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
1: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
2: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
3: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಎಷ್ಟೊತ್ತಿನಿಂದ
8: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
3: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
10: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 4:04:08 ಆಗಲಿದೆ.
11: ಆಕಾಶವಾಣಿ ಮಡಿಕೇರಿ. ನೈದಿಲೆ ಗಾದೆ ಘಮ. ಕೇಳಿ ಕಾರ್ಯಕ್ರಮ ನೈದಿಲೆ ಗಾದೆ ಘಮ, ಗಾದೆಗಳ ಅಂತರಂಗ ಅರಿಯುವ ಸಮಯ.
12: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಗಾದೆ ಘಮ ಅಂದರೆ ನೈದಿಲೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಕಳೆದ ಸೋಮವಾರ ಇದೇ ಗಾದೆ ಘಮ ಕಾರ್ಯಕ್ರಮದಲ್ಲಿ 2 ಗಾದೆಗಳನ್ನು ನಿಮಗಾಗಿ ನೀಡಲಾಗಿತ್ತು. ಅಂದರೆ ಮಾತು ಬೆಳ್ಳಿ, ಮೌನ ಬಂಗಾರ ಹಾಗೂ ಕಾಯಕವೇ ಕೈಲಾಸ ಎನ್ನುವಂತಹ 2 ಗಾದೆಗಳ ಬಗ್ಗೆ ನೀವು ಅನುಭವದೊಂದಿಗೆ ಪತ್ರವನ್ನು ಬರೆಯಿರಿ ಅಂತ ಮನವಿಯನ್ನು ಮಾಡಲಾಗಿತ್ತು. ಅದರಂತೆ ಹಲವು ಶ್ರೋತೃಗಳು ಪತ್ರಗಳನ್ನು ಪ್ರೀತಿಯಿಂದ ಬರೆದಿದ್ದಾರೆ. ಅವರ ಪತ್ರಗಳನ್ನು ಓದುವ ಮುನ್ನ ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ.

ಮತ್ತೊಮ್ಮೆ ನೈದಿಲೆ ಗಾದೆ ಘಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಒಂದು ಪತ್ರವನ್ನು ನಾವು ಓದುವತ್ತ ಮನಸ್ಸು ಮಾಡೋಣ. ಸತೀಶ್ ಮಡಿಕೇರಿಯ ದೇವಸ್ಥಾನದ ಬೀದಿಯಿಂದ ಬರ್ತಿದ್ದಾರೆ. ಎರಡು ಗಾದೆಗಳಲ್ಲಿ, ಅಂದರೆ ಕಾಯಕವೇ ಕೈಲಾಸ ಹಾಗೂ ಮಾತು ಬೆಳ್ಳಿ ಮೌನ ಬಂಗಾರ, ಈ ಎರಡೂ ಗಾದೆಗಳಲ್ಲಿ ನನಗೆ ಒಂದು ಗಾದೆ ಅಚ್ಚುಮೆಚ್ಚಾಯಿತು. ಅದು ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತಹ ಮುತ್ತಾದ ಗಾದೆ ಅಂತ ಅವರು ಬರೀತಾರೆ. ಈ ಗಾದೆಯ ಬಗ್ಗೆ ಹೇಳುವುದಾದರೆ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಹಾಗಾಗಿ ಎಚ್ಚರದಿಂದ ನಾವು ಮಾತನಾಡಬೇಕು. ಸ್ನೇಹ ಗೆಳೆತನ ಅಂತ ಬಂದಾಗ ಕನ್ನಡಿಯನ್ನು ಹೇಗೆ ರಕ್ಷಿಸಿಕೊಂಡು ಬಳಸುತ್ತೇವೆಯೋ ಹಾಗೆ ನಾವು ನಡೆಯಬೇಕು. ಒಮ್ಮೆ ಒಡೆದರೆ ಕನ್ನಡಿ ಬಳಸಲು ಯೋಗ್ಯ ಇಲ್ಲವೋ ಹಾಗೆ, ಯೋಗ್ಯವಿಲ್ಲವೋ ಹಾಗೆ, ಒಮ್ಮೆ ಆಡಿದಂತಹ ಮಾತು ಮನಸ್ಸುಗಳನ್ನು ನಂಬಿಕೆ ಎಂಬ ಬಾಂಧವ್ಯದಲ್ಲಿ ಬೆಸೆಯುವಂತಿರಬೇಕು. ಇಲ್ಲದಿದ್ದರೆ ಮೌನವೇ ಲೇಸು. ನಂಬಿಕೆಯನ್ನು ಉಳಿಸಿಕೊಳ್ಳುವತ್ತ ಸದಾ ಗಮನ ಹರಿಸಬೇಕು ಎಂದು ಪತ್ರವನ್ನು ಬರೆದಿದ್ದಾರೆ ಸತೀಶ್.

ಅವರು. ಹೌದು ಶ್ರೋತೃಗಳೇ, ಮಾತು ಎನ್ನುವುದು ಒಂದು ಮುತ್ತಿನ ಹಾಗೆ ಇರಬೇಕು ಅಂತ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳಿರುವಂತಹ ಮಾತನ್ನು ನಾವು ಒಮ್ಮೆ ನೆನಪಿಸಿಕೊಳ್ಳೋಣ. ಅಂದರೆ ವಚನಗಳಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಬಸವಣ್ಣನವರ ಈ ವಚನವನ್ನು ನಾವು ನೆನಪಿಸಿಕೊಳ್ಳುವುದು ಅತಿ ಅಗತ್ಯ ಪ್ರಸ್ತುತ ಕಾಲಮಾನದಲ್ಲಿ ಅಂತ ಹೇಳಬಹುದು. ಇನ್ನು ಗಾದೆಯ ಬಗ್ಗೆ ಮತ್ತಷ್ಟು ಪತ್ರಗಳಿವೆ, ಅವುಗಳನ್ನು ಓದೋಣ. ಮತ್ತೊಂದು ಚಿತ್ರಗೀತೆ.

ಇನ್ನು ನೈದಿಲೆ ಗಾದೆಗಮ ಕಾರ್ಯಕ್ರಮದಲ್ಲಿ ಮುಂದಿನ ಪತ್ರ ಮೈಸೂರು ಜಿಲ್ಲೆ ಹುಣಸೂರಿನ ಕಲ್ಕುಣಿಕೆ ಗ್ರಾಮದಿಂದ ಶ್ರೀನಾಥ್ ಅವರು ಪತ್ರವನ್ನು ಬರೆದಿದ್ದಾರೆ. ಅವರು ಬರೆದಿರುವಂತಹ ಪತ್ರವನ್ನು ನಾವು ಓದೋಣ. ಅವರು ನಾವು ನೀಡಿದ್ದಂತಹ ಎರಡು ಗಾದೆಗಳಲ್ಲಿ ಒಂದು ಗಾದೆಯ ಬಗ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಕಾಯಕವೇ ಕೈಲಾಸ, ಸಮಯ ಚಿಕ್ಕದಿದ್ದಾಗ ನಾವು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಬಾಳಿ ಬದುಕಿದ ಈ ನೆಲದಲ್ಲಿ ನಾವು ಕಾಯಕದಿಂದ ದೂರ ಹೋಗದೆ ಜೀವನದಲ್ಲಿ ಮುಂದಿನವರಿಗೆ ಬದುಕಿನ ಬುತ್ತಿಯನ್ನು ಇಡಲೇಬೇಕು, ಕಿರಿಯರಿಗೆ ಮಾದರಿಯಾಗಬೇಕು. ಮೊಬೈಲ್ ಎಂಬ ಮಾಯೆಯೊಳಗೆ ಸಿಲುಕಿ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಿರುವಾಗ ಹಿರಿಯರ ನುಡಿಗಳು ಗಾಳಿಗೆ ತೂರಿ ಹೋಗುತ್ತಿರುವುದನ್ನು ಕಂಡಾಗ ಬೇಸರ ಮನೆ ಮಾಡುತ್ತದೆ. ಕೈಲಾಸ ಎನ್ನುವುದು ಕನಸಾಗುತ್ತದೆ ಎನ್ನುವುದು ನಮಗೆ ಅರಿವಿಗೆ ಬರುತ್ತದೆ. ಆದುದರಿಂದ ನಾವು ಕಾಯಕ ಮಾಡಿ ಅರ್ಥಪೂರ್ಣ ಬದುಕನ್ನು ಸಾಗಿಸುವುದು ದೈನಂದಿನ ಬದುಕಿನ ರೀತಿಯಾಗಬೇಕು. ಮೊಬೈಲನ್ನು ಬಿಡಿ, ಪುಸ್ತಕವನ್ನು ಹಿಡಿ ಅನ್ನುವ ಮಾತನ್ನು ನಾನು ಸದಾ ನೆನಪಿನಲ್ಲಿ ತೆಗೆದುಕೊಳ್ಳುತ್ತೇನೆ. ನಿಮ್ಮ ನೈದಿಲೆ ಗಾದೆ ಘಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತಿದೆ. ಪ್ರಸ್ತುತಪಡಿಸುವಂತಹ ನಿರೂಪಕರಿಗೆ ವಿಶೇಷ ಧನ್ಯವಾದಗಳು, ಹಾಗೂ ಮಡಿಕೇರಿ ಆಕಾಶವಾಣಿ ಕೇಂದ್ರದ ವಿನೂತನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ದೀರ್ಘವಾದ ಪತ್ರದಲ್ಲಿ ಬರೆದಿದ್ದಾರೆ ಶ್ರೀನಾಥ್ ಕಲ್ಕುಣಿಕೆ ಗ್ರಾಮದಿಂದ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಂದು ಗೀತೆ.

ನೈದಿಲೆ ಗಾದೆ ಘಮ್ಮ ಈ ಕಾರ್ಯಕ್ರಮದಲ್ಲಿ ಮುಂದಿನ ಪತ್ರ ಲಕ್ಷ್ಮಿ ಮಡಿಕೇರಿಯಿಂದ ಬರೀತಾರೆ. ಕಾಯಕ ಮಾಡದವನು ಬದುಕಿದ್ದೂ ಸತ್ತಂತೆ. ಕೈಲಾಸ ಕಾಣಲು ಕಾಯಕ ಮಾಡಲೇಬೇಕು. ಅದು ನಮ್ಮ ದಿನನಿತ್ಯದ ಕರ್ತವ್ಯವಾಗಬೇಕು. ಇತರರನ್ನು ಸಾಕಲು ಮೆಚ್ಚಿಸಲು ಇದು ಅಗತ್ಯ. ಕಾಯಕ ಮಾಡದವನು ಬದುಕಿದ್ದು ಸತ್ತಂತೆ ಅಂತ ಮತ್ತೆ ಅವರು ಪತ್ರದಲ್ಲಿ ಬರೆದು, ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು, ಇಲ್ಲವಾದರೆ ಬಹಳ ಕಷ್ಟದ ದಿನಗಳನ್ನು ಮನುಷ್ಯ ಎದುರಿಸಬೇಕಾಗುತ್ತದೆ. ಕಾಯಕವೇ ಕೈಲಾಸ ಅಂತ ಹೇಳಿರುವಂತಹ ಗಾದೆ ನನಗೆ ಅಚ್ಚುಮೆಚ್ಚು ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳುವ ಮುನ್ನ, ಮುಂದಿನ ವಾರಕ್ಕೆ ಅಂದರೆ ಅಕ್ಟೋಬರ್ 19ನೇ ತಾರೀಕಿಗೆ ನಿಮಗೆ ಎರಡು ಗಾದೆಗಳು. ಮೊದಲ ಗಾದೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ಎರಡನೆಯ ಗಾದೆ, ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ. ಈ ಎರಡೂ ಗಾದೆಗಳ ಬಗ್ಗೆ ಅಥವಾ ನಿಮ್ಮಿಷ್ಟದ ಗಾದೆಯ ಬಗ್ಗೆ, ಅಂದರೆ ಈ ಎರಡೂ ಗಾದೆಗಳಲ್ಲಿ ನಿಮಗೆ ಇಷ್ಟವಾದಂತಹ ಗಾದೆಯ ಬಗ್ಗೆ ನೀವು ಅಭಿಪ್ರಾಯಗಳನ್ನು, ಅನುಭವವನ್ನು ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ಮತ್ತೊಮ್ಮೆ ವಿಳಾಸ, ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಬರುವ ಅಕ್ಟೋಬರ್ 17ನೇ ತಾರೀಕು. ಕಡೆಯ ದಿನಾಂಕ ಬರುವ ಅಕ್ಟೋಬರ್ 17ನೇ ತಾರೀಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಈ ಗೀತೆಯೊಂದಿಗೆ.

0: ಇದುವರೆಗೆ ನೈದಿಲೆ ಗಾದೆ ಖಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ ಎರಡು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 4:31:36 ಆಗಲಿದೆ. ಇನ್ನು ಮುಂದೆ ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಶಿನಾಥ್ ಅಮೃತರಾವ್ ಚೌಹಾಣ್ ಹಾಗೂ ಸಂಗಡಿಗರು ಹಾಡಿರುವ ಗೀಗಿ ಪದವನ್ನು ಕೇಳೋಣ.

ಅದುವಾಡಿಗೆ ಅಂಬಲಿ ನನಗ ಬರುವಲ್ಲ ಅದುವ ನಾನು ಹೆಂಡತಿ ಮನ್ಯಾಗ ಬಾಣ ತನಕ ಆಗಲ ತಯ್ಯಾರ.

ಇನ್ನು ಕೇಳೋಣ. ಶಿಶುನಾಳ ಶರೀಫ್ ಸಾಹೇಬ್ರ ಈ ಗೀತೆಯನ್ನು ಏನಕೊಂಡ ಹಾಡಿದ್ದಾರೆ ವೀರೇಶ್ ಕಿತ್ತೂರು.

0: ಶ್ರೋತೃಗಳೇ, ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ, ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
3: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
4: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 9012 82.
7: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
8: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
9: ನೋಡಿ, ಕುತ್ತಿಗೆ ಮತ್ತೆ ಸೊಂಟ, ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸು, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನು ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದಾನೆ ಕಾಮನ್ಲಿ ಪೇನ್ ಬರೋದು.
8: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್

0: call 0821-255-000. Save the number, save lives.
1: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 ಮೆಗಾಹರ್ಟ್ಸ್. ಈ ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮೊಂದಿಗೆ ನಾನು ರೇಡಿಯೋ ಗೆಳತಿ HJ ವಿಶಾಲಾಕ್ಷಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಈಗ ಸಮಯ 5:03:35.

ಶ್ರೋತೃಗಳ ಈಗ ಕಾರ್ಯಕ್ರಮ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಗೋಟೂರಿ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಸಂಗೀತ ಅಳವಡಿಸಿರುವ ಆಪ್ತ ಮಿತ್ರ ಚಿತ್ರದ ಗೀತೆ, ಗಾಯಕರು ಮಧು ಬಾಲಕೃಷ್ಣ.

ಇನ್ನು ಮುಂದೆ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸುಧಾ ರಾಣಿ ಅವರ ಯುಗಳ ಸ್ವರದಲ್ಲಿ ಅನುರಾಗ ಸಂಗಮ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

0: ಇವತ್ತು ಆ ಸಂಭ್ರಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ.
1: ಕೇಳ್ತೀನಿ ಅವ್ರನ್ನ ಗಾಜಿದೆ ಅಂತ ಹಾಕಿ ಅಂತಾರೆ, ನನಗೆ ಭಯ ಆಗತ್ತೆ. ಅವ್ರ ಪಾಪ ಅಲ್ಲಿಗೆ ಗಾಡಿ ಒಳಗಡೆ ನಿಂತಿರ್ತಾರೆ ಲೇಡಿ, ಎಲ್ಲ ಹಾಕಿ ಅಂತಾರೆ. ನಾವು ಏನು ಮಾಡೋದು? ನಾನು ಮೊಟ್ಟೆ ಸಿಪ್ಪಿನ ಸಪ್ರೇಟ್ ಇರ್ತೀನಿ ಗಿಡಕ್ಕೆ, ಬಾಳೆಹಣ್ಣು ಸಿಪ್ಪಿನ ಗಿಡಕ್ಕೆ ಸಪ್ರೇಟ್ ಇರ್ತೀನಿ, ಎಲ್ಲ ನನ್ನ ಕೈಲಿ ಆಗೋಷ್ಟು ಮಾಡ್ತೀನಿ. ಉಳಿದಿದ್ದನ್ನು ನಾವು ಎಸಿಲೇಬೇಕಲ್ಲ, ಪ್ಲಾಸ್ಟಿಕ್ ಚೂರುಗಳನ್ನು ಮತ್ತೊಂದನ್ನು ಎಸಿಲೇಬೇಕು, ಎಲ್ಲ ಕೊನೆಗೆ ಎಲ್ಲ ಮಿಕ್ಸ್ ಮಾಡಿ ಎಸಿಬೇಕಾಗಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ.
2: ಇದು ಕೊಡಗಿನ ಜಾಗೃತ ಮನೋಭಾವನೆಯುಳ್ಳ ಯುವಕನೊಬ್ಬನ ಮನದಾಳದ ಯೋಚನೆ.
1: ಯಾಕಂದ್ರೆ ನಾನು ಸಪ್ರೇಟ್ ಮಾಡಿದ್ರು ಕೂಡ ಅಲ್ಲಿ ತಗೊಂಡೋಗಿ ಹಾಕೋದು ಇದಕ್ಕೆ ಅಲ್ಲ, ಗಾಜು ಹಾಕ್ತಾರೆ, ಪ್ಯಾಡ್ಸು ಹಾಕ್ತಾರೆ, ಡೈಪರು ಹಾಕ್ತಾರೆ, ಹಸಿ ಕಸ ಹಾಕ್ತಾರೆ, ಒಣ ಕಸ ಹಾಕ್ತಾರೆ, ಎಲ್ಲ ಅದರಲ್ಲೇ.
2: ಕಸ ಬೇರ್ಪಡಿಸುವ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುವ ಮನೋಭಾವನೆ ಪ್ರತಿಯೊಬ್ಬರೂ ಯೋಚಿಸಬೇಕಾದದ್ದು ಅಲ್ಲವೇ?

ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳನ್ನು. ಈಗ ಸಮಯ 5:15:13. ಇನ್ನು ಮುಂದೆ ಕೇಳೋಣ. ವಿ ಮನೋಹರ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಕುರುಬನ ರಾಣಿ ಚಿತ್ರದ ಗೀತೆ, ಗಾಯಕರು ರಾಜೇಶ್ ಮತ್ತು ಪ್ರೀತಿ ಸಿನ್ಹಾ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾ ಅವರ ಯುಗಳ ಸ್ವರದಲ್ಲಿ ಮೊಮ್ಮಗ ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.

ನೀವು ಕೇಳ್ತಾ ಇದ್ದೀರಾ ಪ್ರೀತ್ಸೋತ್ತಪ್ಪ ಚಿತ್ರದ ಕೆ ಜೆ ಯೇಸುದಾಸ್ ಮತ್ತು ಅನುದಾ ಶ್ರೀರಾಮ್ ಹಾಡಿರುವ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.

0: ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈಗ ರೇಡಿಯೋ ಸಮಯ 5:30:46
1: ನಿರೀಕ್ಷಿಸಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.
2: FM 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.

0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹೂಮಳೆ ಚಿತ್ರದ ಗೀತೆ, ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಇಳೆಯ ರಾಜ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ಇಳೆಯರಾಜ.

0: ಕ್ಷಣದ ಸಂಗಾತಿಯಾಗಿರುವ ಮೊಬೈಲ್ ಬಗ್ಗೆ ಯುವ ಮನಸ್ಸಿನ ಅಂತರಾಳದ ಮಾತು.
1: ಈ ಮೊಬೈಲ್ ಅಥವಾ ನಾವೇನೇ ಪ್ರಾಣ ಕಳ್ಕೊಳ್ಳೋದಂತ ಹೇಳಿದ್ರೆ ಇದೆಲ್ಲ ಏನೂ ಅಲ್ಲ. ಮೊಬೈಲ್ ಜೀವನದಲ್ಲಿ ಹೇಗಂದ್ರೆ ಅದೇ ನಮ್ಮ ಜೊತೆ ಶಾಶ್ವತವಾಗಿರಲ್ಲ. ಆ ಮೊಬೈಲ್ ಹಾಳಾಗೋ ತನಕ ಅಷ್ಟೇ ನಮ್ಮ ಜೊತೆ ಇರ್ತದೆ. ಕೊರೋನಾ ಟೈಮಲ್ಲಿ ನೋಡಿ, 2 ದಿನ ನೆಟ್ಟೆ ಇತ್ತಿಲ್ಲ. ಆ ಟೈಮಲ್ಲಿ ಎಲ್ಲರೂ ಅವ್ರವ್ರ ಮನೆಯವ್ರ ಜೊತೆ ಕಾಲ ಕಳೀತಿದ್ರು. ಅವಾಗ ನಮಗೆ ಗೊತ್ತಾಯ್ತು ಮನೆಯವ್ರ ಬೆಲೆ ಎಷ್ಟು ಅಂತ.
2: ಅರಳುವ ಹೂವುಗಳೇ ಆಲಿಸಿರಿ.
1: ನಾವೇನು ಅನ್ಕೊಳ್ತೀವಂದ್ರೆ ಮೊಬೈಲ್ ನಮ್ಮ ಜೊತೆಗಿದ್ರೆ ನಮ್ಗೆ ಯಾರೂ ಬೇಡ, ಏನೂ ಬೇಡ ಅಂತ. ಆದರೆ ಒಂದು ಮೊಬೈಲ್ ನಮಗೇನು ಊಟ ಕೊಡಲ್ಲ, ಏನು ಕೊಡಲ್ಲ. ನಾವು ದುಡಿದ್ರೆ ಮಾತ್ರ ನಮಗಲ್ಲಿ ಅನ್ನ ನೀರು ಸಿಗೋದು.
0: ಕುಟುಂಬದ ಸದಸ್ಯರ ಹಿತವನ್ನ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಅದರಲ್ಲೂ ಯುವ ಮನಸ್ಸಿಗೆ ಇದರ ಬಗ್ಗೆ ಮಾಹಿತಿ ಅತೀ ಅಗತ್ಯ.
1: ಮೊಬೈಲ್ ಬರೀ ಒಂದು ಕ್ಷಣಿಕದ ಒಂದು ಖುಷಿ ಅಷ್ಟೇ.
0: ಬದಲಾವಣೆ ಶ್ಲಾಘನೀಯ, ಸ್ವಚ್ಛ ಜೀವನಕ್ಕೆ ದಾರಿದೀಪ ಎಂದರೂ ತಪ್ಪಾಗಲಾರದು.
3: ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮನ ಮುಂದುವರೆಸ್ತಾ ಇನ್ನು ಮುಂದೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿ ಸೂರ್ಯವಂಶ ಚಿತ್ರದ ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ವಿ ಮನೋಹರ್.

ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಸಂಭ್ರಮ ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ, ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:10 ಗೀತಾಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ.

ಇಲ್ಲ ವಾರ್ತಾಪತ್ರ 6:30 ಬೆಂಗಳೂರು ಕೇಂದ್ರದಿಂದ 6:51 ಕೃಷಿ ರಂಗ. ಮೊದಲಿಗೆ ಸೋಯಾ ಅವರೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಇದರಿಂದ ತಯಾರಿಸುವ ಮೌಲ್ಯವರ್ಧಿತ ಆಹಾರಗಳನ್ನು ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇಂದು ರಾತ್ರಿ 8:00 ಯುವವಾಣಿ ಯುವ ಲಹರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಶಕುಂತಲಾ ಎಂ. 8:30 ಪಂಕಜ್ ಉದಾಸ್ ಅವರ ಗಜಲ್ಸ್ ಪ್ರಸಾರವಾಗಲಿದೆ. 9:15 ಜನಪದ ಗೀತೆಗಳು. ಕನ್ನಡ ಚಲನಚಿತ್ರಗೀತೆಗಳು 9:30. ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು 10:00. ಇವು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ರಾತ್ರಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೋತೃಗಳಿಗೆ ಗಮನಿಸಿ, ನಾಳೆ ಬೆಳಿಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನುಳಿದಂತೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 6:10 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನೆ. ಪ್ರಾಯೋಜಕರು GSSS ಮೈಸೂರು. ದಸರಾ ಚಿಂತನೆ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. 6:30 ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಕರು ವಿದ್ಯಾನಿಕೇತನ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. ನಾಳೆ ಬೆಳಿಗ್ಗೆ 8:30 ಆರೋಗ್ಯ ಸಂಚಿಕೆ. ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎಬಿ ಚಿನ್ನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ. ನಾಳೆ ಬೆಳಿಗ್ಗೆ 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಕನ್ನಡ ಚಿತ್ರಗೀತೆಗಳು 9:45 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 10:30 ಗಾನ ಭಜಾನ. 11:00 ಕನ್ನಡ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರ. ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆ ಅವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತ ಆಲಕ್ಷ ಬೇಡ. ಡಾಕ್ಟರ್ ಪ್ರಮೋದ್ ವೆಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಜನ್ಧನ್ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು. 1:30

0: ಪ್ರಚಲಿತ. ಮಧ್ಯಾಹ್ನ 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹಪ್ರಸಾರ ಮುಂಬೈ ಕೇಂದ್ರದಿಂದ. ನಾಳೆ ಸಂಜೆ 4 ಗಂಟೆಗೆ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಾಳೆ ಸಂಜೆ 5 ಗಂಟೆಗೆ. 6 ಗಂಟೆಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10ಕ್ಕೆ ಗೀತ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಂತರ ಮಾರುಕಟ್ಟೆ ಧಾರಣೆ. 7:20ಕ್ಕೆ ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 9:29ಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸ್ ಸಿಟಿ ಇಂಡಿಯನ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿಯಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಮಡಿಕೇರಿ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಅರೆಭಾಷೆ ಐಸಿರಿಯಲ್ಲಿ ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಕ್ರಾಂತಿ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ. ನಿರ್ಮಾಣ ಸ್ವಾತಿ ಎಂಜಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: This is Akashwani. The news read by Anuja Kumar. Chief Justice of India, Justice Suryakant, has said that the doors of the Supreme Court are open to everyone and any petition from any common citizen or member of an elected body is welcome. He said that every Indian citizen has the right to approach the court and the court will hear their concerns and grant relief for whatever is due under the law. Justice Suryakant made the remarks while addressing the 33rd Foundation Day of NHRC in New Delhi. Responding to the India Bloc's demand for a meeting, Justice Suryakant said he had received a letter yesterday requesting an appointment and had replied last night explaining why he was unable to meet them.
2: सुप्रीम कोर्ट के द्वार सबके लिए खुले हैं.
3: द डोर्स ऑफ द सुप्रीम कोर्ट आर ओपन टू एवरीवन. एनी पर्सन वेदर एन ऑर्डिनरी सिटीजन और अ मेंबर ऑफ एन इलेक्टेड बॉडी हैज द राइट टू अप्रोच अस. एवरी सिटीजन ऑफ इंडिया हैज दिस राइट. वी विल हियर द ग्रीवियंसेस एंड एड्रेस देयर कंसर्न्स इन अकॉर्डेंस विद द लॉ एंड द लीगल फ्रेमवर्क. आई रिसीव्ड द लेटर यस्टरडे एंड रिप्लाइड टू इट लास्ट नाइट एंड आई हैव साइटेड द रीजंस फॉर एक्सप्रेसिंग माय इनएबिलिटी टू मीट. आई हैव मेंटेन्ड द कॉन्फिडेंशियलिटी ऑफ द लेटर.
2: लेटर के कंटेंट्स आपने से पूछे, मैंने उसकी
1: The BJP has accused the Congress leader and the leader of opposition in the Lok Sabha, Rahul Gandhi, of weakening the constitutional institutions and tarnishing the image of the country. Briefing media in New Delhi today, senior BJP leader and party MP Anurag Singh Thakur alleged that whenever the Congress party suffers electoral defeat, it sometimes raises questions on electronic voting machines and sometimes on the election commission. Mr. Thakur said that Congress should produce evidence instead of making accusations only. He said Rahul Gandhi also could not submit any evidence when he met President Draupadi Murmu along with the opposition delegation regarding alleged irregularities in special intensive revision. Delhi police has designated 3 new venues for protests and demonstrations. That is Ramlila Ground, Burari Ground and CBD Ground in East Delhi. In an order, Delhi Police Commissioner Anurag Kumar announced that Jantar Mantar has been denotified as a designated protest site. The Union Home Ministry had constituted a committee to identify suitable alternative venues to ensure citizens' right to organize protests and demonstrations. Delhi Metro has informed that entry and exit gates of all metro stations of the Delhi Metro network are now open. The interchange facility at all the concerned metro stations is also available. Commerce and Industry Minister Piyush Goyal has emphasized that the country's youth must actively participate in India's

0: development journey by bringing fresh perspectives, innovative ideas, and strong sense of purpose to policy making. Mr. Goyal was addressing the Delhi Dialogue 2026 in New Delhi today. He highlighted India's resilience and growth trajectory despite global challenges. He further expressed confidence that India's economy would reach $30 trillion US dollars by 2047.
1: All the evidence should demonstrate the strength of 1.4 billion people. So you are an aging population, I have a young population. My average age is below 30 years. So the next 30 years I'll remain below. So from now until 2047, I will become a $30 trillion economy and the fastest growing large economy. I said as a minister, this is a paper, you put any growth rate you want and calculate your GDP in the next 20 years up to 2047. Let's put the two numbers side by side and then realize. There's no country in the world which is probably double their GDP.
0: Defence Minister Rajnath Singh has said that over the past few years, the government has focused on achieving self-reliance and modernization across all sectors, from weaponry and technology to clothing, equipment and training. The Defence Minister was speaking during the signing of MOU between the Indian Army and the Food Corporation of India in New Delhi today. The centre has urged all states and union territories to ensure the prominent display of rates charged for services and facilities offered by clinical establishments. The move aims to empower patients to make informed healthcare decisions. The 2026 Nobel Prize in Economics has been awarded to American economists Robert E. Hall and Michael Woodford for developing macroeconomic models that help policymakers stabilize economies during booms and recessions. The Royal Swedish Academy of Sciences said their work has strengthened the theoretical basis for fiscal and monetary policies. And that is the end of this news bulletin.
2: FM 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:10:23. ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ, ನಂತರ ಭಕ್ತಿಗೀತೆಗಳನ್ನು.
3: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
4: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
3: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
10: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
11: ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ಸ್.

0: ಸಿಟಿ ಬಯಂಚೇರಿ ಮೋಕ್ ಇರಿಟ್ಟಿ.
1: ತನಿಷ್ಕ್ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ ಒಂದು ಗ್ರಾಮ್ ಮೇಲೆ 301 ರುಪೀಸ್ ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: The number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ವಿರಾಜಪೇಟೆ ಕೊಡವ ಸಮಾಜ ಮತ್ತು ಲಯನ್ಸ್ ಕ್ಲಬ್ ವಿರಾಜಪೇಟೆ ಇವರ ಸಹಯೋಗದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಇದೇ 14ರಂದು ಬುಧವಾರ ಬೆಳಿಗ್ಗೆ 10ರಿಂದ ಅಪರಾಹ್ನ 3 ಗಂಟೆಯವರೆಗೆ ವಿರಾಜಪೇಟೆ ಕೊಡವ ಸಮಾಜದ ಆವರಣದಲ್ಲಿ ನಡೆಯಲಿದೆ. ಬೆಂಗಳೂರು ನಾರಾಯಣ ಹೃದಯಾಲಯದ ನುರಿತ ತಜ್ಞರು ಈ ಶಿಬಿರದಲ್ಲಿ ಇರಲಿದ್ದು, ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು, ವಿರಾಜಪೇಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
6: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
7: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
8: ಒಂದು ನಿಮಿಷ ಇಲ್ಲಿ ಕೇಳಿ ವೈ. ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
9: ಅಮ್ಮ, ನನ್ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ಸಖತ್ ರಾಯಲ್ ಆಗಿರ್ಬೇಕು, ಆದ್ರೆ ಮೇಕಿಂಗ್ ಚಾರ್ಜ್ ತುಂಬಾನೇ ಆಗುತ್ತಲ್ವಾ?
10: ಟೆನ್ಷನ್ ಯಾಕೆ? ಮಗಳ ಮದುವೆ ಅಂದ್ಮೇಲೆ ಒಳ್ಳೆ ಡಿಸೈನ್ಸ್ ತಗೋಬೇಕು. ಮುಳಿಯಾಕೆ ಹೋಗೋಣ. October 11 to November 11 ಮುಳಿಯಾದಲ್ಲಿ ಚಿನ್ನೋತ್ಸವ ನಡೀತಾ ಇದೆ. ಈ ಸಲದ ವಿಶೇಷ ಯೂನಿಕ್ ಡಿಸೈನ್ಸ್, ಲೋವೆಸ್ಟ್ ಮೇಕಿಂಗ್ ಚಾರ್ಜ್.
9: ಅಂದ್ರೆ
10: ಮೇಕಿಂಗ್ ಚಾರ್ಜ್ 6% ನಿಂದ ಪ್ರಾರಂಭ.
9: ರಿಯಲಿ? ಹಾಗಾದ್ರೆ ನನ್ ಮದುವೆಗೆ ರಾಯಲ್ ಜ್ಯುವೆಲರಿ ನನ್ನ ಆಸೆಯಂತೆ.
1: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಈ ಪ್ರಯುಕ್ತ 13ರಂದು ನಾಳೆ ಮಂಗಳವಾರ ಸೋಮರ್ಪೇಟೆ MG ರೋಡ್ ಕೆನರಾ ಬ್ಯಾಂಕಿನ ಹತ್ತಿರವಿರುವ ಕಾವೇರಿ ಕಾಂಪ್ಲೆಕ್ಸ್ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ MSME ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು.
11: ಈಗ ಸಮಯ 6:16:29.
12: ಆಕಾಶವಾಣಿ ಮಡಿಕೇರಿ. ಗೀತಸುಧ, ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕೇಳಿ ಗೀತಸುಧ. ಗೀತಸುಧ.
11: ಶ್ರೋತೃಗಳೇ, ವೇಣುಗೋಪಾಲ ದಾಸರ ರಚನೆಯ ಒಂದು ಭಕ್ತಿಗೀತೆ, M. ವೆಂಕಟೇಶ್ ಕುಮಾರ್ ಅವರ ಸ್ವರದಲ್ಲಿ.

0: ಇದುವರೆಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತ ಸುಧಾ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ್ ಹತ್ತಿರ, ಮಡಿಕೇರಿ. ಕಾಲ್ ಬೈರಟ ರಾಮದನ್ 9844-81919.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
8: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್.

0: ಬ್ಯಾಂಕ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
1: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ ವ್ಯಾಲಿ, ಮಡಿಕೇರಿ.
2: ಫೋನ್ 222-5571.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ಪೊನ್ನಿಮಾನೀಸ್ ನಲ್ಲಿ ಕಾಫಿ ಬ್ಯಾಗಿಂಗ್ ಹಾಗೂ ಕ್ಲೀನಿಂಗ್ ಮಿಷಿನ್, ಕಾಫಿ ಕಾಲಾಡುವ ಹಾಗೂ ಗುಟ್ಟಿ ಮಾಡುವ ಮಿಷಿನ್ ಲಭ್ಯ. ಕಾಫಿ ಹಾಗೂ ಗೊಬ್ಬರ ಸಾಗಿಸಲು ಮೋಟರೈಸ್ಡ್ ಟ್ರಾಲಿ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ನೀರಾವರಿ ಪಂಪ್ ಸೆಟ್, ಟ್ರಾಕ್ಟರ್ ಚಾಲಿತ ಪಂಪ್ ಸೆಟ್, ಅಲ್ಯೂಮಿನಿಯಂ HDPE ಪೈಪ್, ಫ್ಲೆಕ್ಸಿ ಹೋಸ್ ಪೈಪ್, ಐಪಿ ಸೆಟ್, ರೆಡಿಮೇಡ್ ಪ್ಲಾಟ್ ಸಿಸ್ಟಮ್, ಚೈನ್ಸಾ, ವೀಡ್ ಕಟರ್, ಸ್ಪ್ರೇಯರ್, 3 KVA ಇಂದ 300 KVA ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್, ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722024039.
5: ಸರ್, 5,000 ಇನ್ವೆಸ್ಟ್ ಮಾಡಿ 8,000.

0: ಇವಿಯೇ ಪೆಟ್ರೋಲ್ ಅಂಡ್ ಡೀಸೆಲ್ ಜನರೇಟರ್ ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಪೊನ್ನಿಮಾನಿ ಸ್ಕೈಕೇರಿ ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು ಮೇಕೇರಿ. ಕಾಲ್ 8722044039.
1: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ. ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
2: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ. ನನ್ ಮನೆ ನನ್ ಕನ್ಸರ್ನ್ ಪ್ರಕಾರನೇ ಇರ್ಬೇಕು. ಅದರಲ್ಲೂ ಮನೆ ಮುಂಭಾಗದ ಇಂಟರ್ಲಾಕ್ ಹಾಗೂ ಕಾಪರ್ ಸ್ಟೋನ್ ಲ್ಯಾಂಡ್ಸ್ಕೇಪಿಂಗ್ ಪ್ರೀಮಿಯಂ ಕ್ವಾಲಿಟಿಲಿ ಇರ್ಬೇಕು. ಆ ಕನ್ಸರ್ನ್ ನನ್ಸ್ ಮಾಡಲು ಟ್ರಾನ್ಸಿ ಟೈಲ್ ಗ್ಯಾಲರಿಗೆ ಒಪ್ಸಿ ಆಯ್ತು. ಇನ್ನು ಆ ಚಿಂತೆನೇ ಇಲ್ಲ. ನೀವು ಕೂಡ ಸಂಪರ್ಕಿಸಿ ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕೋಣಿಕೊಪ್ಪಲ್. ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ತನಿಷ್ಕ್ ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ಆಫರ್. ನೀವು ಖರೀದಿಸುವ ಪ್ಲೇನ್ ಚಿನ್ನಾಭರಣಗಳ ಪ್ರತಿ ಒಂದು ಗ್ರಾಮ್ ಮೇಲೆ 301 ರುಪೀಸ್ ಆಫ್. ಅಲ್ಲದೆ ಮೇಕಿಂಗ್ ಚಾರ್ಜ್ ನಲ್ಲಿ ಪಡೆಯಿರಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಡೈಮಂಡ್ ವ್ಯಾಲ್ಯೂ ಮೇಲೆ ಅಪ್ ಟು 35% ಆಫ್. ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ನಿಮ್ಮ ಹಳೆಯ ಚಿನ್ನಾಭರಣಗಳಿಗೆ 100% ವ್ಯಾಲ್ಯೂ ಪಡೆಯಿರಿ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ.
0: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
6: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ October 13 and 14 ಕಾಫಿ ದಸರಾ ಸಂಭ್ರಮ.
0: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
6: October 13 ಮಂಗಳವಾರ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮತ್ತು October 14 ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ
0: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
6: October 14 ಬೆಳಗ್ಗೆ 10 ಗಂಟೆಯಿಂದ ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
0: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
6: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
0: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
6: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT, ಸಂಚಾಲಕರು, ಕಾಫಿ ದಸರಾ.
7: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

0: ಮಡಿಕೇರಿ ತಾಲೂಕಿನ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಬಾಯಂದು ಕರೆಯುವೆನು ಚಾಮುಂಡೇಶ್ವರಿ.
0: ಸಮಯ ಮತ್ತೊಮ್ಮೆ ನಾಳೆ ರಾತ್ರಿ 8 ಗಂಟೆಗೆ.
1: ಕರುಣಾಳು ಕಾಪಾಡು ಅಂಬಿಕೆ, ನಿನ್ನ ಜಗವೆಲ್ಲ ಪೊರೆಯುವ ಚಂಡಿಗೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದು ದಸರಾ ವಿಶೇಷ. ಗೆಳತಿಯರೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

0: ಶ್ರೋತೃಗಳೇ, ನಾಳೆ ಬೆಳಗ್ಗೆ 8:30 ಆರೋಗ್ಯ ಸಂಚಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎ ಬಿ ಚಿನ್ನಪ್ಪ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಗದಗ ಜಿಲ್ಲೆ ವಾರ್ತಾಪತ್ರ. ಮಕ್ಕಳ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅತ್ಯಂತ ಪ್ರಮುಖವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿಎಸ್ ಶಿವನಗೌಡರ್ ಹೇಳಿದ್ದಾರೆ. ಲಕ್ಕುಂಡಿ ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯನ್ನು ಅವಲೋಕಿಸಿದರು. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಕುಂದುಕೊರತೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಶ್ರೀಸಾಮಾನ್ಯರ ಸಮಸ್ಯೆಗಳಿಗೆ ಹೋಬಳಿ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ಪ್ರಜಾಸೇವೆ ಅಭಿಯಾನದ ಸಭೆಗಳು ಪ್ರತಿ 2ನೇ ಹಾಗೂ 4ನೇ ಶನಿವಾರ ನಡೆಯಲಿವೆ ಎಂದರು. ಅಕ್ಷರವೆಂಬುದು ಕೇವಲ ಜ್ಞಾನವಲ್ಲ, ಅದು ಬದುಕನ್ನು ಬದಲಿಸುವ ಶಕ್ತಿ ಹೊಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮುಕುಲ್ ಜೈನ್ ಹೇಳಿದ್ದಾರೆ. 60ನೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸಮಾಜ ಸಾಕ್ಷರಗೊಂಡರೆ ವಿಕಸಿತ ಭಾರತ ಸಾಧನೆ ಸಾಧ್ಯ ಎಂದರು. ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಜರುಗಿತು. ವಿಶ್ವವಿದ್ಯಾಲಯದ ಕುಲಪತಿ ಡಾ ಸುರೇಶ್ ನಾಡಗೌಡರ್ ಸಂವಿಧಾನದ ಮೂಲ ಪ್ರತಿ ಹಾಗೂ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಗದಗ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಗುಣಾತ್ಮಕ ಫಲಿತಾಂಶವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಿಗೆ ವಿಶೇಷ ಶಿಬಿರ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜರುಗಿತು. ಆಯುಷ್ ಇಲಾಖೆ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಧನ್ವಂತರಿ ಜಯಂತಿ ಅಂಗವಾಗಿ 11ನೇ ಆಯುರ್ವೇದ ದಿನಾಚರಣೆ ಹಾಗೂ ವಸ್ತು ಪ್ರದರ್ಶನ ಜರುಗಿತು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ದೇಶದ ಅಭಿವೃದ್ಧಿ ಹಾಗೂ ಆಡಳಿತ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದೆ ಎಂದು ಮಾಜಿ ಸಚಿವ ನರಸಿಂಹ ನಾಯಕ್ ರಾಜುಗೌಡ ಹೇಳಿದ್ದಾರೆ. ಯಾದಗಿರಿ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಸೇವಾ ಸಂಕಲ್ಪದಡಿ ಆಯೋಜಿಸಿದ್ದ ಪ್ರಧಾನಮಂತ್ರಿಯವರ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನರೇಂದ್ರ ಮೋದಿಯವರ ಸೇವಾ ಮನೋಭಾವ ಮುಂದಿನ ಪೀಳಿಗೆಗೆ ಆದರ್ಶ ಎಂದರು. ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆಗೆ ಪೌಷ್ಟಿಕ ಆಹಾರದ ಜೊತೆಗೆ ಸ್ವಚ್ಛತೆ ಹಾಗೂ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಹೇಳಿದ್ದಾರೆ. ಯಾದಗಿರಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಸಮಾರೋಪ

0: ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪಾಟ್ನಾದ ಭತ್ತ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕ ಡಾ ಮಾನ್ಸಿಂಗ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ, ದೋರ್ನಹಳ್ಳಿ, ಬಿದರಣಿ, ಮದ್ದರಕಿ ಹಾಗೂ ಮುಡುಬೋಳ್ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲಿಸಿತು. ರೈತರೊಂದಿಗೆ ಸಂವಾದ ನಡೆಸಿ ಬಿತ್ತನೆ ವೆಚ್ಚ, ಇಳುವರಿ, ಮಳೆ ಕೊರತೆ, ಬೆಳೆ ವಿಮೆ ಹಾಗೂ ನಷ್ಟದ ಕುರಿತು ಮಾಹಿತಿ ಪಡೆಯಿತು. ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಹೇಳಿದ್ದಾರೆ. ಯಾದಗಿರಿ ನಗರದ ಕೆಎಂಎಂ ಪಿಯು ಕಾಲೇಜಿನಲ್ಲಿ ಆಯೋಜಿಸಿದ್ದ 72ನೇ ವನ್ಯಜೀವಿ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35.26.
2: ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
3: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
2: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
3: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಕೆನರಾ ಬ್ಯಾಂಕ್ ಆಚರಿಸುತ್ತಿದೆ ಬೃಹತ್ ಸಾಲ ಸಂಪರ್ಕ ಅಭಿಯಾನ. ಈ ಪ್ರಯುಕ್ತ 13ರಂದು ನಾಳೆ ಮಂಗಳವಾರ ಸೋಮವಾರಪೇಟೆ ಎಂಜಿ ರೋಡ್ ಕೆನರಾ ಬ್ಯಾಂಕಿನ ಹತ್ತಿರವಿರುವ ಕಾವೇರಿ ಕಾಂಪ್ಲೆಕ್ಸ್ನಲ್ಲಿ ಈ ವಿಶೇಷ ಅಭಿಯಾನ ನಡೆಯಲಿದ್ದು, ಸಾರ್ವಜನಿಕರು ಭೇಟಿ ನೀಡಿ ಬೆಳೆ ಸಾಲ ಸೇರಿದಂತೆ ವಿವಿಧ ಕೃಷಿ ಸಾಲಗಳು, ವ್ಯಾಪಾರ ಸಾಲ ಸೇರಿದಂತೆ ವಿವಿಧ ಎಂಎಸ್ಎಂಇ ಸಾಲಗಳು, ಗೃಹ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಬಹುದು. ವಿರಾಜಪೇಟೆ ಕೊಡವ ಸಮಾಜ ಮತ್ತು ಲಯನ್ಸ್ ಕ್ಲಬ್ ವಿರಾಜಪೇಟೆ ಇವರ ಸಹಯೋಗದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಇದೇ 14ರಂದು ಬುಧವಾರ ಬೆಳಿಗ್ಗೆ 10ರಿಂದ ಅಪರಾಹ್ನ 3 ಗಂಟೆಯವರೆಗೆ ವಿರಾಜಪೇಟೆ ಕೊಡವ ಸಮಾಜದ ಆವರಣದಲ್ಲಿ ನಡೆಯಲಿದೆ. ಬೆಂಗಳೂರು ನಾರಾಯಣ ಹೃದಯಾಲಯದ ನುರಿತ ತಜ್ಞರು ಈ ಶಿಬಿರದಲ್ಲಿ ಇರಲಿದ್ದು, ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು, ವಿರಾಜಪೇಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:38 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿರಾಮ್ಜಿಯಡಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ 308 ಪಿಡಿಒ, ಜಿಲ್ಲಾ ಪಂಚಾಯಿತಿಯ 12 ಉಪ ಕಾರ್ಯದರ್ಶಿ ಹಾಗೂ 74 ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಮತ್ತು 12 ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಫಲಾನುಭವಿಗಳಿಗೆ 15 ದಿನಗಳೊಳಗೆ ಕೂಲಿ ಹಣ ಪಾವತಿ ಮಾಡದಿದ್ದರೆ ಸಂಬಂಧಿತ ಪಿಡಿಒಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರೂ ವಿಳಂಬವಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 12 ಜಿಲ್ಲೆಗಳ 311 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಲಿ ಹಣ ಪಾವತಿ ವಿಳಂಬವಾಗಿರುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ಯೋಜನೆಯ ಉದ್ದೇಶವೇ ನಾಶವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9000 ಕೋಟಿ ರೂಪಾಯಿ ಮಂಜೂರು ಮಾಡುವುದರ ಜೊತೆಗೆ ರಾಜ್ಯದ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮಂಗಳೂರು ಉಡುಪಿ ಶಿವಮೊಗ್ಗ ಭಾಗಗಳ ರೈಲ್ವೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಪರಿಶೀಲಿಸಲಾಗಿದೆ. 2018 ಅನುಮೋದಿತಗೊಂಡಿದ್ದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲ್ವೆ ಮಾರ್ಗಕ್ಕೆ 2025 ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಾಡಿರುವ ರಹಸ್ಯ ಕಾರ್ಯಾಚರಣೆಯ ಸತ್ಯಾಸತ್ಯತೆ ಹೊರಬರಲು ತನಿಖೆ ಅಗತ್ಯ ಎಂದು ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾರಿದ್ದಾರೆ ಎಂಬುದು ತಿಳಿಯಬೇಕು, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಿಸಿದ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ಒದಗಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಮೈಸೂರು ಅರಮನೆಯಲ್ಲಿ ಮುಖ್ಯಮಂತ್ರಿ ಫೋಟೋಶೂಟ್ ಮಾಡಿಸಿಕೊಂಡಿರುವುದನ್ನು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜಕೀಯಕ್ಕೆ ಎಳೆಯುವುದು ತಪ್ಪು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕು.

0: ಆದೇಶಿಸಬೇಕೆ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಹಸ್ಯ ಕಾರ್ಯಾಚರಣೆಯ ಎರಡನೇ ಭಾಗ ಎನ್ನಲಾದ ವಿಷಯದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಗುರಿಯಾದ ಯಾವುದೇ ಸಚಿವರ ಹೆಸರನ್ನು ಮುಖ್ಯಮಂತ್ರಿ ಪ್ರಸ್ತಾಪಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರನ್ನು ಪ್ರಮುಖ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ 20-25ರವರೆಗೆ ಫಿಬಾ ಮಹಿಳಾ ಬಾಸ್ಕೆಟ್ ಲೀಗ್ ಏಷ್ಯಾ 2026 ಆಯೋಜಿಸಲಾಗುವುದು ಎಂದು ಘೋಷಿಸಿದ್ದಾರೆ. ಏಷ್ಯಾದ 6 ಚಾಂಪಿಯನ್ ಕ್ಲಬ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಜಪಾನ್ನ ಡೆನ್ಸೋ ಐರಿಸ್, ದಕ್ಷಿಣ ಕೊರಿಯಾದ ಚಿಯಾಂಗ್ಜು ಕೆಬಿ ಸ್ಟಾರ್ಸ್, ಚೀನಾದ ಸಿಚುವಾನ್ ಯುವಾಂಡಾ ಮೈಲೆ, ಫಿಲಿಪೈನ್ಸ್ನ ಅಕಾರಿ ಸ್ಪಾರ್ಕ್ಸ್, ಚೈನೀಸ್ ತೈಪೆಯ ಕ್ಯಾಥೆ ಲೈಫ್ ಟೈಗರ್ಸ್ ಮತ್ತು ಭಾರತದ ಹಾಲಿ ರಾಷ್ಟೀಯ ಚಾಂಪಿಯನ್ಗಳಾದ ಇಂಡಿಯನ್ ರೈಲ್ವೇಸ್ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಒಂದು ವಾರದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆಯುವ ಭರವಸೆ ನೀಡಿದ್ದಾರೆ. ರೈತರ ಎಲ್ಲಾ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರು ಖಾಸಗಿ ಫೈನಾನ್ಸ್ಗಳಿಂದ ಒಂದು ವಾರ ಹಾಗೂ ತಿಂಗಳ ಆಧಾರದ ಮೇಲೆ ಪಡೆದಿರುವ ಸಾಲಗಳ ಮರುಪಾವತಿ ಕಷ್ಟವಾಗುತ್ತಿದ್ದು, ಇಂತಹ ಸಾಲ ವಸೂಲಾತಿಯನ್ನು ಮುಂದಿನ 2 ವರ್ಷಗಳವರೆಗೆ ಸ್ಥಗಿತಗೊಳಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ, ನಿರಂತರ ವಿದ್ಯುತ್ ಪೂರೈಕೆ, ಕಬ್ಬಿನ ಬೆಲೆ ಏರಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019ರ ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಬೆಳಕು ಸಂಸ್ಥೆಯ ಅಧ್ಯಕ್ಷ ಗೋಪಿನಾಥ್ ಕರವಿ, ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಹಾಗೂ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ ಎಂದು ತಿಳಿಸಿದ್ದಾರೆ.
4: ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಬಯಲು ಮಲವಿಸರ್ಜನೆ ಆಗಿರ್ಬೋದು, ಮತ್ತು ಶೌಚಾಲಯ ನಿರ್ಮಾಣ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಈ ಎಲ್ಲ ಅಂಶಗಳಿಂದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಈ ಒಂದು ಅಭಿಯಾನ ಯಶಸ್ವಿಯಾಗಿ ಮೂಡಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ಶೌಚಾಲಯ ನಿರ್ಮಾಣ ಆಗಿರೋದರಿಂದ ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಇದು ನೆರವಾಗಿದೆ.
0: ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಉದ್ಯಾನವನದಲ್ಲಿ ಇದೇ 16-21ರವರೆಗೆ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ.

0: ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಸಂಜೆ 6 ಗಂಟೆಗೆ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ, 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಅಕ್ಕ ನೋಡು, ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನಾನು ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆಗ್ಲೇ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:51

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಯಾ ಅವರೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಇದರಿಂದ ತಯಾರಿಸುವ ಮೌಲ್ಯವರ್ಧಿತ ಆಹಾರಗಳನ್ನು ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಕೆಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸೋಯಾ ಅವರೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಇದರಿಂದ ತಯಾರಿಸುವ ಮೌಲ್ಯವರ್ಧಿತ ಆಹಾರೋತ್ಪನ್ನಗಳು ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ.
3: ನಮಸ್ಕಾರ.
2: ಸೋಯಾ ಅವರೇ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆ, ಇದನ್ನು ನಾವು ಎಣ್ಣೆಕಾಳು ಬೆಳೆಯಾಗಿ ಕೂಡ ಪರಿಗಣಿಸ್ತೀವಿ. ತಾವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸೋಯಾ ಅವರೆಯಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಈ ಸೋಯಾ ಅವರೆಯನ್ನು ಬಳಸಿಕೊಂಡು ಯಾವ ರೀತಿಯಾದಂಥ ಮೌಲ್ಯವರ್ಧಿತ ಆಹಾರೋತ್ಪನ್ನಗಳನ್ನು ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಸೋಯಾ ಅವರೆಯನ್ನು ನಮ್ಮ ದೇಶದಲ್ಲಿ ಮೊದಲಿಂದಲೂ ಬೆಳೀತಾ ಇದ್ದರೂ ಹೇಗೆ ಅಂತೀರ?
3: ಸೋಯಾ ಅವರೇ ಬಂಗಾರದ ಬೆಳೆ ಅಂತಲೇ ಹೆಸರಾಗಿರೋದು. ಇದು ಈ ಮುಂದುವರೆದ ರಾಷ್ಟ್ರಗಳ ಕೃಷಿ ಮತ್ತು ಆರ್ಥಿಕ ಗತಿಯನ್ನು ಬಹಳ ಶೀಘ್ರವಾಗಿ ಬದಲಾಯಿಸಿದಂಥ ಖ್ಯಾತಿ ಕೂಡ ಪಡೆದಿದೆ. ಹೀಗೆ ಪ್ರಾಚೀನ ಕಾಲದಿಂದಲೂ ಪೂರ್ವ ದೇಶಗಳಾದಂಥ ಚೀನಾ ಮತ್ತು ಜಪಾನ್ಗಳಲ್ಲಿ ಸೋಯಾ ಅವರೇ ಪ್ರಧಾನ ಬೆಳೆಯಾಗಿತ್ತಂತೆ. ಬೌದ್ಧ ಧರ್ಮ ಎಲ್ಲೆಡೆಗೆ ವ್ಯಾಪಿಸಿದಾಗ ಬುದ್ಧನ ತತ್ವಗಳ ಜೊತೆ ಜೊತೆ ಈ ಸೋಯಾ ಅವರೇ ಉಪಯುಕ್ತತೆ ಕೂಡ ಬೇರೆ ಪ್ರಾಂತಗಳಿಗೆ ಹಬ್ಬಿತು. ಬೌದ್ಧ ಸನ್ಯಾಸಿಗಳು ಪ್ರಾಣಿ ಮೂಲದ ಆಹಾರವನ್ನು ಸೇವಿಸಲ್ಲ, ಅವರು ಅಹಿಂಸಾ ತತ್ವಕ್ಕೆ ಬದ್ಧರಾಗಿದ್ದರು. ಹೀಗಾಗಿ ಅವರು ಹಸುವಿನ ಹಾಲಿನ ಬದಲಿಗೆ ಸೋಯಾ ಅವರೆ ಹಾಲಿನ ಉಪಯೋಗವನ್ನು ಬೆಳಕಿಗೆ ತಂದರು. ಹೀಗೆ ಬೌದ್ಧರೊಂದಿಗೆ ಸೋಯಾ ಅವರೆ ಕೂಡ ಜಗತ್ತಿನಾದ್ಯಂತ ಜನಪ್ರಿಯ ಆಯಿತು. ಆಮೇಲೆ ಚೀನಿಯರಿಗೆ ಐದು ಪವಿತ್ರ ಧಾನ್ಯಗಳಲ್ಲಿ ಸೋಯಾ ಒಂದು. ಭಾರತದಲ್ಲಿ ಮೊದಲು ಇದನ್ನ ಪರ್ವತ ಪ್ರದೇಶಗಳಲ್ಲಿ ಮಾತ್ರ ಬೆಳೀತಾ ಇದ್ರು, ಆದರೆ ಇತ್ತೀಚೆಗೆ ಇದರ ಉಪಯುಕ್ತತೆ ಹೆಚ್ಚು ಹೆಚ್ಚು ಜನಪ್ರಿಯ ಆಗ್ತಾ ಇದೆ,
2: ಅಂದ್ರೆ ಪ್ರಚಲಿತಕ್ಕೆ ಬರ್ತಾ ಇದೆ.
3: ಹೌದು.
2: ಅಂದ್ರೆ ಈ ಸೋಯಾ ಅವರೆಯನ್ನ ಮುಖ್ಯವಾಗಿ ನಾವು ಯಾವ ಒಂದು ಹವಾಗುಣದಲ್ಲಿ ಬೆಳಿಬಹುದು ಮತ್ತೆ ಇದರ ಇಳುವರಿ ಹೇಗೆ ಅಂತಿದೆ?
3: ಸೋಯಾ ಅವರೇ ಬಹಳ

0: ಕಡಿಮೆಯಿಂದ ಅತಿ ಹೆಚ್ಚು ಮಳೆ ಬೀಳುವಂಥ ಎಲ್ಲ ಹವಾಮಾನಗಳಿಗೂ ಒಗ್ಗಿಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಮಣ್ಣಿಗೆ ಬಂದರೆ ಬಹುತೇಕ ಎಲ್ಲ ಬಗೆಯ ಮಣ್ಣುಗಳಲ್ಲೂ ಬೆಳೆಯಬಹುದು. ಆದರೆ ಅತ್ಯಂತ ಹುಳಿ ಮಣ್ಣು ಅಂದರೆ ಮಣ್ಣಿನ ರಸಸಾರ 5 ಕಡಿಮೆ ಇರುವಂಥ ಭೂಮಿ ಮಾತ್ರ ಈ ಬೆಳೆಗೆ ಅಷ್ಟು ಯೋಗ್ಯ ಅಲ್ಲ. ಸುಮಾರು 75 cm ಎತ್ತರ ಬೆಳೆಯುತ್ತೆ ಸೋಯಾ ಗಿಡ. ಹೀಗಾಗಿ ಇದನ್ನು ಹೈಬ್ರಿಡ್ ಜೋಳ, ಮೆಕ್ಕೆಜೋಳ, ಹತ್ತಿ, ತಂಬಾಕು, ಕಬ್ಬು ಮತ್ತು ತೊಗರಿ ಬೆಳೆಗಳ ಜೊತೆ ಮಿಶ್ರ ಬೆಳೆಯನ್ನಾಗಿ ಬೆಳೀಬಹುದು. ಈ ಸೋಯಾ ಗಿಡದ ಬೇರುಗಳಲ್ಲಿ ಸಾರಜನಕದ ಗಂಟುಗಳಿರ್ತವೆ. ಹೀಗಾಗಿ ಇದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಈ ಬೆಳೆ ಭೂಮಿಗೆ ಹೊದಿಕೆ ಆಗುವ ಕಾರಣ ಕಳೆ ಕೂಡ ಹತೋಟಿಯಾಗುತ್ತೆ. ಇನ್ನು ಸೋಯಾ ಅವರೇ ಮುಖ್ಯ ತಳಿಗಳು ಅಂದರೆ ಹಾರ್ಡಿ, ಮೊನೆಟ್ಟ, KHSB2 ಹಾಗೂ KB79. ಈ ಎಲ್ಲ ತಳಿಗಳನ್ನು ನೀರಾವರಿ ಮತ್ತು ಒಣ ಬೇಸಾಯ ಎರಡೂ ಕ್ರಮದಲ್ಲಿ ಬೆಳೆಯಬಹುದು. ಈ ಸೂಕ್ತ ಕೀಟನಾಶಕಗಳ ಉಪಯೋಗ ಮತ್ತು ಬೆಳೆ ಸಂರಕ್ಷಣೆ ಮತ್ತು ಈ ಶಿಫಾರಸ್ಸು ಮಾಡಿದ ರಾಸಾಯನಿಕ ಗೊಬ್ಬರದ ಉಪಯೋಗ ಇವನ್ನೆಲ್ಲ ಮಾಡಿಬಿಟ್ಟು ಅಧಿಕ ಇಳುವರಿಯನ್ನು ಹೊಂದಬಹುದು. 1 ನೀರಾವರಿ ಬೆಳೆ ಆದರೆ 10-12 ಕ್ವಿಂಟಾಲು ಮತ್ತು ಖುಷ್ಕಿ ಬೆಳೆ ಆದರೆ 6-7 ಕ್ವಿಂಟಾಲಷ್ಟು ಇಳುವರಿ ಬರುತ್ತೆ.
1: ಇನ್ನು ಈ ಸೋಯಾ ಅವರೆಯ ಒಂದು ಪೌಷ್ಟಿಕ ಮೌಲ್ಯದ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಈ ಸಸ್ಯಮೂಲ ಆಹಾರಗಳಲ್ಲೇ ಅತೀ ಹೆಚ್ಚು ಪ್ರಮಾಣದ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅನ್ನು ಹೊಂದಿರುವಂತಹ ಹೆಗ್ಗಳಿಕೆ ನಮ್ಮ ಸೋಯಾ ಅವರೆದು. ಇದರಲ್ಲಿ 40% ಪ್ರೋಟೀನ್ ಅಥವಾ ಸಸಾರಜನಕ ಇರುತ್ತೆ. ಆಮೇಲೆ 20% ಕೊಬ್ಬು ಮತ್ತೆ 4% ಖನಿಜಾಂಶಗಳನ್ನು ಇದು ಒಳಗೊಂಡಿರುತ್ತೆ. ಹೀಗಾಗಿಯೇ ಈ ಸೋಯಾ ಅವರೆಯನ್ನ ಪೋಷಕಾಂಶಗಳ ಗಣಿ ಅಂತ ನಾವು ಕರಿತೇವೆ. ನಮ್ಮ ದೇಹದ ಬೆಳವಣಿಗೆಗೆ ಮತ್ತೆ ನಿರ್ವಹಣೆಗೆ ಅತ್ಯವಶ್ಯವಾಗಿ ಬೇಕಾಗುವಂಥ 8 ಅಮಿನೋ ಆಮ್ಲಗಳನ್ನು ಈ ಸೋಯಾ ಅವರೆ ಪ್ರೋಟೀನ್ ಹೊಂದಿರುತ್ತೆ. ಹೀಗಾಗಿ ಇದು ಪ್ರಾಣಿ ಮೂಲ ಆಹಾರದಿಂದ ದೊರಕುವಂಥ ಪ್ರೋಟೀನ್ನ ಗುಣಮಟ್ಟಕ್ಕೆ ಸರಿಸಮ. ಇಲ್ಲಾದರೆ ನಾವೇನನ್ಕೋತೀವಿ, ಈ ಪ್ರಾಣಿ ಮೂಲ ಆಹಾರದ ಪ್ರೋಟೀನ್ ಒಳ್ಳೆಯ ಗುಣಮಟ್ಟ, ಸಸ್ಯ ಮೂಲ ಪ್ರೋಟೀನ್ ಅಷ್ಟು ಒಳ್ಳೆ ಗುಣಮಟ್ಟ ಅಲ್ಲ ಅಂತ. ಆದರೆ ಸೋಯಾ ಅವರೆ ಮಟ್ಟಿಗೆ ಇದು ಸುಳ್ಳು. ಸೋಯಾ ಅವರೆ ಪ್ರೋಟೀನ್ ಎಲ್ಲ ದೃಷ್ಟಿಯಲ್ಲೂ ಪ್ರಾಣಿ ಮೂಲ ಆಹಾರದ ಪ್ರೋಟೀನ್ ಅಷ್ಟೇ ಗುಣಮಟ್ಟವನ್ನು ಹೊಂದಿದೆ. ಇನ್ನು ಇದರಲ್ಲಿ ಅಧಿಕ ಜಿಡ್ಡಿನ ಅಂಶ ಇರೋದರಿಂದ ಇದನ್ನು ಎಣ್ಣೆ ಬೀಜವನ್ನಾಗಿ ಸಹ ಉಪಯೋಗಿಸ್ತೇವೆ, ಇದು ನಮಗೆ ಗೊತ್ತು. ಇನ್ನು ಅಧಿಕ ಕ್ಯಾರೋಟಿನ್ ಅಂದರೆ ಜೀವಸತ್ವ ಎ, ಹಾಗೆ ಉತ್ತಮ ಪ್ರಮಾಣದ ಬಿ ವಿಟಮಿನ್ಗಳನ್ನು ಕೂಡ ಇದು ಹೊಂದಿದೆ. ಅಷ್ಟೇ ಅಲ್ಲ, ಕಬ್ಬಿಣ, ಕ್ಯಾಲ್ಸಿಯಂ ಅಥವಾ ಸುಣ್ಣ ಈ ಬಗೆಯ ಎಲ್ಲ ಖನಿಜಾಂಶಗಳನ್ನು ಸಹ ಸೋಯಾ ಅವರೆ ಶ್ರೀಮಂತವಾಗಿ ಹೊಂದಿದೆ. ಸೋಯಾ ಅವರೆ ಬಗ್ಗೆ ಮಾತಾಡುವಾಗ ನಾವು ಕೆಲವೊಂದು ಅಪೋಷಕಾಂಶಗಳ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಯಾಕಂದರೆ ಸೋಯಾ ಅವರೆಯಲ್ಲಿ ಕೆಲವು ಅಪೋಷಕಾಂಶಗಳಿವೆ, ಉದಾಹರಣೆಗೆ ಟ್ರಿಪ್ಸಿನ್ ಇನ್ಹಿಬಿಟರ್. ಇವು ಏನು ಮಾಡ್ತವೆ ಅಂದರೆ, ಸೋಯಾ ಅವರೆಯನ್ನು ಹಸಿಯಾಗಿ ತಿಂದರೆ ಕೆಲವೊಂದು ಪೋಷಕಾಂಶಗಳು ರಕ್ತಗತ ಆಗೋದನ್ನು ಅಡ್ಡಿ ಮಾಡ್ತವೆ ಅಂತ. ಆದರೆ ಸೋಯಾ ಅವರೆಯಲ್ಲಿ ಈ ಅಪೋಷಕಾಂಶಗಳು ಅದರ ಹೊರ ಸಿಪ್ಪೆನಲ್ಲಿ ಜಾಸ್ತಿ ಇದೆ. ಹೀಗಾಗಿ ನಾವು ನೀರಲ್ಲಿ ನೆನೆಸಿ ಸಿಪ್ಪೆ ಬೇರೆ ಮಾಡೋದರಿಂದ ಅಥವಾ ಅಡುಗೆ ಮಾಡುವಾಗ ಯಾವುದೇ ಬಗೆ ಶಾಖ ಕ್ರಿಯೆಯಿಂದ ಇನ್ಯಾವುದೇ ಸಂಸ್ಕರಣಾ ವಿಧಾನದಿಂದ ಕೂಡ ಈ ಅಪೋಷಕಾಂಶಗಳನ್ನು ನಾವು ನಾಶಗೊಳಿಸಬಹುದು. ಹಾಗಾಗಿ ಸೋಯಾ ಅವರೆ ಹಾನಿಕಾರಕ ಅಲ್ಲವೇ ಅಲ್ಲ, ಇದು ಅತ್ಯಂತ ಶ್ರೀಮಂತ ಆಹಾರ.
1: ಅಂದ್ರೆ ಈಗ ಒಂದು 100 ಗ್ರಾಂನಷ್ಟು ಈ ಸೋಯಾ ಅವರೆಯನ್ನ ತೆಗೆದುಕೊಂಡ್ರೆ ಅದರಲ್ಲಿ ಯಾವ್ಯಾವ ಪೌಷ್ಟಿಕಾಂಶಗಳಿದಾವೆ ಅಂತೀರ?
0: ಇದರಲ್ಲಿ ಶಕ್ತಿ ಸುಮಾರು 331 ಕ್ಯಾಲೋರಿಗಳು. ನಾವು ಶಕ್ತಿಯನ್ನ ಕ್ಯಾಲೋರಿಗಳಲ್ಲಿ ಅಳಿತೇವೆ. ಸಸಾರಜನಕ ಸುಮಾರು 34 ಗ್ರಾಮು ಮತ್ತೆ ಪಿಷ್ಟ ಕೂಡ 35 ಗ್ರಾಮ್ಗಳಷ್ಟು ಇದೆ. ಆಮೇಲೆ ಜಿಡ್ಡಿನಂಶ ಅಥವಾ ಕೊಬ್ಬು 18 ಗ್ರಾಮ್ಗಳಷ್ಟು. ಆಮೇಲೆ ಕಬ್ಬಿಣ 8 mg, ಬಿ ಜೀವಸತ್ವಗಳಾದಂಥ ನಯಾಸಿನ್ 2 mg, ಥಯಾಮಿನ್ನು 1 mg, ಮತ್ತೆ ಕ್ಯಾರೋಟಿನ್ನು 110 IU ಸೋಯಾ ಅವರೆ ಹೊಂದಿದೆ.
1: ಅಂದ್ರೆ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಈ ಸೋಯಾ ಅವರೆಯ ಕೊಡುಗೆ ಏನು ಅಂತೀರ?
0: ಸೋಯಾ ಅವರೆಯನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ನಮಗೆ ಅನೇಕ ಪ್ರಯೋಜನಗಳುಂಟು. ಹೇಳಬೇಕು ಅಂದ್ರೆ ಮೊದಲನೇದಾಗಿ ನಾರಿನಂಶ. ಸೋಯಾ ಅವರೆ ನಾರಿನಂಶವನ್ನ ಅಧಿಕವಾಗಿ ಹೊಂದಿದೆ. ಹೀಗಾಗಿ ಇದು ಮಧುಮೇಹ, ಹೃದ್ರೋಗ ಮತ್ತೆ ಮಲಬದ್ಧತೆ ಈ ಮುಂತಾದ ರೋಗಗಳಿಂದ ಬಳಲುವವರಿಗೆ ತುಂಬಾ ಉಪಯುಕ್ತ. ಎರಡನೆಯದಾಗಿ ಕೊಲೆಸ್ಟ್ರಾಲ್. ಸೋಯಾ ಅವರೆ ಸೇವನೆ ನಮ್ಮ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ

0: ಕಡಿಮೆ ಸಾಂದ್ರತೆಯ ಲೈಪೋಪ್ರೋಟೀನ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಇದರ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಬಹಳವಾಗೇ ಸಹಾಯ ಮಾಡುತ್ತೆ. ಹೀಗಾಗಿ ಹೃದ್ರೋಗಿಗಳಿಗೆ ಸೋಯಾ ಅವರೇ ಔಷಧಿಯಂತೆ ಕೆಲಸ ಮಾಡುತ್ತೆ. ಆಮೇಲೆ ಈ ಕೆಲವು ಮಕ್ಕಳು ತಾಯಿ ಹಾಲನ್ನ ಅಥವಾ ಆಕಳ ಹಾಲನ್ನ ಜೀರ್ಣಿಸಿಕೊಳ್ಳಲಾಗದಂಥ ಒಂದು ಅವಸ್ಥೆಯಲ್ಲಿ ಇರ್ತಾರೆ, ಆ ಮಕ್ಕಳಿಗೆ ಸೋಯಾ ಹಾಲು ಒಂದು ವರದಾನ ಅಂತ ಹೇಳಬಹುದು. ಪೌಷ್ಟಿಕವಾಗಿ ಸೋಯಾ ಹಾಲು ಆಕಳ ಹಾಲಿಗೆ ಎಲ್ಲಾ ವಿಧದಲ್ಲೂ ಸರಿಸಮ. ಇನ್ನು ಸೋಯಾ ಅವರೆನಲ್ಲಿ ಎರಡು ಕೊಬ್ಬಿನ ಆಮ್ಲಗಳು ಆದಂತ ಲೀನೋಲೈಕ್ ಮತ್ತೆ ಲೀನೋಲೆನಿಕ್ ಅಂತ ಇರ್ತವೆ. ಈ ಪೋಷಕಾಂಶಗಳು ಆರೋಗ್ಯಕರ ಚರ್ಮಕ್ಕೆ ಅತ್ಯಂತ ಅವಶ್ಯಕವಾದ ಪೋಷಕಾಂಶಗಳು. ಆಮೇಲೆ ಸೋಯಾ ಅವರೆನಲ್ಲಿ ಇನ್ನೂ ಎರಡು ಅತ್ಯಮೂಲ್ಯ ಪೋಷಕಾಂಶಗಳಿವೆ, ಐಸೋಫ್ಲೇವಿನ್ ಮತ್ತೆ ಫೈಟೋಇಸ್ಟ್ರೋಜೆನ್ ಅಂತ. ಇವು ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನ ಬೀರ್ತವೆ. ನಿಯಮಿತವಾದ ಸೋಯಾ ಪ್ರೋಟೀನ್ ಸೇವನೆಯಿಂದ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್, ಮೂಳೆ ಸವೆತ ಮತ್ತೆ ಮುಟ್ಟು ನಿಲ್ಲುವ ಸಮಯದ ತೊಂದರೆಗಳಾದಂಥ ಈ ಮೈ ಬಿಸಿ ಏರೋದು, ಆಮೇಲೆ ಅತಿಯಾಗಿ ಬೆವರೋದು, ಈ ಮುಂತಾದ ತೊಂದರೆಗಳನ್ನು ಕಡಿಮೆ ಮಾಡೋದರಲ್ಲಿ ಸೋಯಾ ಅವರೇ ತುಂಬ ಉಪಯುಕ್ತ. ಇಷ್ಟೇ ಅಲ್ಲ, ಪುರುಷರಲ್ಲಿ ಸಹ ಪ್ರೊಸ್ಟೇಟ್ ಕ್ಯಾನ್ಸರ್ ತುಂಬಾ ಸಾಮಾನ್ಯ ನೋಡಿ,
1: ಈ
0: ವಯಸ್ಸಾದವರಲ್ಲಿ ಈ ಕ್ಯಾನ್ಸರ್ ಅನ್ನು ಕೂಡ ತಡೆಗಟ್ಟುವಲ್ಲಿ ಸೋಯಾ ಅವರೇ ತುಂಬಾ ಪರಿಣಾಮಕಾರಿ. ಆಮೇಲೆ ಮೊದಲೇ ಹೇಳಿದೆ, ಸೋಯಾ ಪ್ರೋಟೀನ್ ಒಳ್ಳೆಯ ಗುಣಮಟ್ಟದ ಪ್ರೋಟೀನ್, ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ನ್ಯೂನ ಪೋಷಣೆಯನ್ನು ನಿವಾರಿಸಿ ಅವರಲ್ಲಿ ಒಳ್ಳೆಯ ಬೆಳವಣಿಗೆಗೆ ಸೋಯಾ ಅವರೇ ನೆರವಾಗುತ್ತೆ. ಹೀಗೆ ಈ ಎಲ್ಲ ಕಾರಣಗಳಿಂದ ನಾವು ಸೋಯಾ ಅವರೇ ಸೇವನೆಯನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ರೂಢಿಸಿಕೊಳ್ಬೇಕು.
1: ಅಂದರೆ ನಾವು ನಮ್ಮ ಆಹಾರದಲ್ಲಿ ಈ ಸೋಯಾ ಅವರೆಯನ್ನು ಯಾವ ರೀತಿ ಬಳಸ್ಕೋಬಹುದು ಅಂತೀರಿ?
0: ಸೋಯಾ ಅವರೇನ ಬಾಕಿ ಬೇಳೆಕಾಳಿನಂತೆ ನಾವು ಉಪಯೋಗಿಸಬಹುದು, ಆದರೆ ಅದು ಸ್ವಲ್ಪ ಸೊಗಡು ಮತ್ತೆ ಸ್ವಲ್ಪ ಕಹಿ ರುಚಿ. ಹೀಗಾಗಿ ಅಡಿಗೆಯಲ್ಲಿ ಪಲ್ಯ ಹುಳಿಗೆ ಹಾಕೋಕೆ ಜನ ಅಷ್ಟು ಇಷ್ಟಪಡೋದಿಲ್ಲ. ಸೋಯಾ ಅವರೆಗಿಂತ ಸೋಯಾ ಹಿಟ್ಟನ್ನು ನಾವು ಸುಲಭವಾಗಿ ದಿನನಿತ್ಯದ ಜೀವನದಲ್ಲಿ ಬಳಸಬಹುದು. ಹೇಗೆ ಅಂದರೆ, ಇತರ ಧಾನ್ಯಗಳ ಹಿಟ್ಟನ್ನು ಏನು ತಯಾರಿಸ್ತೀವಿ ಅದರ ಜೊತೆಗೆ ಈ ಸೋಯಾ ಅವರೆ ಹಿಟ್ಟನ್ನು ಮಿಶ್ರಣ ಮಾಡಿ ಆಹಾರ ಉತ್ಪನ್ನಗಳನ್ನು ತಯಾರಿಸಿ ಬಹಳ ಪುಷ್ಟಿಕರವಾದ ರುಚಿಕರ ತಿನಿಸುಗಳನ್ನು ತಯಾರಿಸಬಹುದು. ಈ ಸೋಯಾ ಹಿಟ್ಟನ್ನು ಬಾಕಿ ಹಿಟ್ಟುಗಳ ಜೊತೆ 1:4 ಪ್ರಮಾಣದಲ್ಲಿ ಬೆರೆಸಬೇಕು. ಅಂದರೆ ಸೋಯಾ ಒಂದು ಬಟ್ಟಲು ಹಾಕಿದ್ರೆ ಇನ್ಯಾವುದೇ ಹಿಟ್ಟು, ಗೋಧಿ ಹಿಟ್ಟೋ ಕಡಲೆ ಹಿಟ್ಟೋ, ಅದನ್ನು 4 ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಆ ತಯಾರಿಸುವಂಥ ಉತ್ಪನ್ನದ ಪ್ರೋಟೀನ್, ಕೊಬ್ಬು ಮತ್ತೆ ಖನಿಜಗಳನ್ನು ಗಣನೀಯವಾಗಿ ನಾವು ವೃದ್ಧಿಸಬಹುದು. ಉದಾಹರಣೆಗೆ ಈ ಗೋಧಿ ಹಿಟ್ಟಿನಲ್ಲಿ 30% ಸೋಯಾ ಹಿಟ್ಟನ್ನು ಬೆರೆಸಿ ತಯಾರಿಸಲ್ಪಟ್ಟಂಥ 100 ಗ್ರಾಂ ಚಪಾತಿಯಲ್ಲಿ ಬರೇ ಗೋಧಿ ಹಿಟ್ಟಿಂದ ಮಾಡಿದ ಚಪಾತಿಗಿಂತ 7 ಗ್ರಾಂನಷ್ಟು ಹೆಚ್ಚು ಪ್ರೋಟೀನ್ ನಮಗೆ ಲಭ್ಯ ಆಗುತ್ತೆ. ಹಾಗಂತ ಚಪಾತಿಯ ಹೊರನೋಟ, ಸ್ಪರ್ಶ ಗುಣ ಮತ್ತೆ ರುಚಿಯಲ್ಲಿ ವ್ಯತ್ಯಾಸ ಏನು ಇರೋದಿಲ್ಲ. ಇದನ್ನೇ ನಾವು ಮೌಲ್ಯವರ್ಧನೆ ಅಂತ ಕರಿತೇವೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಗೃಹ ವಿಜ್ಞಾನ ವಿಭಾಗದಲ್ಲಿ ನಡೆಸಿದಂಥ ಸಂಶೋಧನೆಗಳಿಂದ ಏನು ತಿಳಿದು ಬಂದಿದೆ ಅಂದರೆ, ಸೋಯಾ ಅವರೆಯನ್ನ ದಿನನಿತ್ಯದ ಆಹಾರದಲ್ಲಿ ಸಮರ್ಥವಾಗಿ ಬಳಸಬಹುದು
1: ಅಂತ ತಿಳಿದು ಬಂದಿದೆ.
0: ಹೌದೌದು.
1: ಇನ್ನು ನಾವು ಮನೆ ಮಟ್ಟದಲ್ಲಿ ಈ ಸೋಯಾ ಅವರೆಯನ್ನು ಯಾವ ರೀತಿ ಬಳಸ್ಕೋಬಹುದು ಅನ್ನೋದನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
0: ಆಯಿತು. ಈಗ ಮೊದಲನೇದಾಗಿ ಸೋಯಾ ಹಿಟ್ಟು ಮಾಡ್ಕೋಬಹುದು. ಸೋಯಾ ಹಿಟ್ಟು ಮಾಡಬೇಕು ಅಂದರೆ ಸೋಯಾ ಕಾಳುಗಳನ್ನು ತಗೊಂಡು ಬಂದು ಸ್ವಚ್ಛ ಮಾಡಿ ಅದನ್ನು ಸಣ್ಣ ಊರಿನಲ್ಲಿ 7-8 ನಿಮಿಷ ಕಾಲ ಹುರ್ಕೋಬೇಕು. ಆಮೇಲೆ ಹಿಟ್ಟು ಮಾಡಿಸ್ಬೇಕು. ಹಿಟ್ಟನ್ನು ಜರಡಿಯಾಡಿ ಡಬ್ಬದಲ್ಲಿ ತುಂಬಿಟ್ಕೊಳ್ಳೋದು. ಈ ಹಿಟ್ಟನ್ನು ಮೊದಲೇ ಹೇಳಿದಂತೆ ಬೇರೆ ಹಿಟ್ಟುಗಳ ಜೊತೆ ಮಿಶ್ರಣ ಮಾಡಿ ಬಜ್ಜಿನೋ ಬೋಂಡಾನೋ, ದೋಸೆ ರೊಟ್ಟಿ ಇತ್ಯಾದಿ ತಿಂಡಿಗಳ ತಯಾರಿಕೆಯಲ್ಲಿ ಬಳಸಬಹುದು. ಆಮೇಲೆ ಸೋಯಾ ಬೇಳೆ, ಸೋಯಾ ಕಾಳಿಂದ ಸೋಯಾ ಬೇಳೆ ಕೂಡ ಮಾಡಬಹುದು ಬಾಕಿ ಕಾಳುಗಳಂತೆ. ಕಾಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಳೆ ಮಾಡಿಸಬೇಕು. ಸ್ವಚ್ಛ ಮಾಡಿ ಡಬ್ಬಿನಲ್ಲಿ ತುಂಬಿಟ್ಕೊಳ್ಳಿ. ಈ ಬೇಳೆಯಿಂದ ವಡೆ, ಸಾಂಬಾರು, ಪಲ್ಯ ಮುಂತಾದ ತಯಾರಿಕೆಯಲ್ಲಿ ನೀವು ಬಳಸಬಹುದು. ಆಮೇಲೆ ಸೋಯಾ ಹಾಲು, ಮೊದಲೇ ಹೇಳಿದೆ ನಾವು ಸೋಯಾ ಹಾಲು ಆಕಳ ಹಾಲಿಗೆ ಪೌಷ್ಟಿಕವಾಗಿ ಸರಿಸಮ ಅಂತ. ಈ ಸೋಯಾ ಹಾಲು ಮಾಡಬೇಕು ಅಂದರೆ ನೀರಿನಲ್ಲಿ ನೆನೆಸಿದಂಥ ಸೋಯಾ ಅವರೇ 1 ಬಟ್ಟಲಿಗೆ ನೀರು 6 ಬಟ್ಟಲುಗಳಷ್ಟು ಬೇಕಾಗುತ್ತೆ. ಇದಕ್ಕೆ ಅಡುಗೆ ಸೋಡಾ 1 ಚಿಟಿಕೆಯಷ್ಟು ಬೇಕು ಮತ್ತು ಸಕ್ಕರೆ 1 ಚಮಚ ಬೇಕು. ಈಗ ಮಾಡೋ ವಿಧಾನ ಹೇಳ್ತೀನಿ. ಸೋಯಾ ಅವರೇನ 1 ಬಟ್ಟಲು ರಾತ್ರಿ ನೆನೆಸಿಬಿಟ್ಟು ಅದರ ಸಿಪ್ಪೆನ ಮರುದಿನ ಬೇರ್ಪಡಿಸಬೇಕು. ಹೀಗೆ ಸಿಪ್ಪೆ ಬೇರ್ಪಡಿಸಿದ ಸೋಯಾ ಅವರೆಯನ್ನು 2 ಬಟ್ಟಲು ಕುದಿಯೋ

0: ಜೊತೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ನುಣ್ಣಗಾಗೋ ತನಕ ಅರಿಬೇಕು. ಈ ಥರ ಅರದಾದ ಮೇಲೆ ಅದನ್ನು ನಾವು ಮಸ್ಲಿನ್ ಬಟ್ಟೆ ಅಂತ ಕರಿತೀವಿ, ಅಂದರೆ ತೆಳ್ಳಗಿನ ಹತ್ತಿ ಬಟ್ಟೆ ಇದು, ಅದರಲ್ಲಿ ಸೋಸಬೇಕು. ಸೋಸುವಂಥ ಸಮಯದಲ್ಲಿ ನಿಮ್ಮ ಅನುಕೂಲಕ್ಕಾಗಿ ಇನ್ನೊಂದು ಬಟ್ಲು ಕುದಿಯೋ ನೀರನ್ನು ಸೇರಿಸ್ಕೊಳ್ಳಿ. ಹೀಗೆ ಸೋಸಿ ಬಂದ ಹಾಲನ್ನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಬೇಕು. ಬಿಸಿ ಮಾಡುವಾಗ ಕೆಲವೊಮ್ಮೆ ಅದು ಪಾತ್ರೆಗೆ ಅಂಟ್ಕೊಬಿಡುತ್ತೆ, ಹಾಗಾಗಿ ಅದನ್ನು ಕಲಕ್ತಾ ಇರಬೇಕು. ಕುಡಿಲಿಕ್ಕೆ ಕೊಡುವಾಗ 3 ಬಟ್ಟಲು ಸೋಯಾ ಹಾಲಿಗೆ 1 ಬಟ್ಟಲು ಹಸುವಿನ ಹಾಲನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಕೊಡಿ. ಈ ಹಾಲನ್ನು ನಾವು ಪಾಯಸ, ಖೀರು, ಹಲ್ವಾ ಇತ್ಯಾದಿ ತಿಂಡಿಗಳ ತಯಾರಿಕೆಯಲ್ಲಿ ಸಹ ಹಸುವಿನ ಹಾಲಿನಂತೆ ಉಪಯೋಗಿಸಬಹುದು.
1: ಇನ್ನೊಂದು ಸೋಯಾ ಇಡ್ಲಿಯನ್ನು ಕೂಡ ತಯಾರಿಸ್ಕೋಬಹುದು.
0: ಹೌದು, ಸೋಯಾ ಇಡ್ಲಿಗೆ ನಿಮಗೆ ಬೇಕಾಗುವಂತಹ ಪದಾರ್ಥಗಳಂದ್ರೆ ಕುಸುಬಲಕ್ಕಿ 4 ಬಟ್ಟಲು, ಸೋಯಾ ಬೇಳೆ 1 ಬಟ್ಟಲು, ಉದ್ದಿನ ಬೇಳೆ 1 ಬಟ್ಟಲು, ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತೊಮ್ಮೆ ಹೇಳ್ತೇನೆ, ಕುಸುಬಲಕ್ಕಿ 4 ಬಟ್ಲಿಗೆ ಸೋಯಾ ಬೇಳೆ, ಉದ್ದಿನ ಬೇಳೆ 1 ಬಟ್ಲು, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋ ವಿಧಾನ ಅಂದರೆ ಸೋಯಾ ಬೇಳೆ ಮತ್ತು ಉದ್ದಿನ ಬೇಳೆಗಳನ್ನು ಪ್ರತ್ಯೇಕವಾಗಿ ನೆನೆಸಬೇಕು. ಸುಮಾರು 1.5 ರಿಂದ 2 ಗಂಟೆಗಳಷ್ಟು ಕಾಲ ನೆನೆಸಬೇಕು. ಆ ನಂತರ ಎರಡೂ ಬೇಳೆಗಳನ್ನು ಚೆನ್ನಾಗಿ ರುಬ್ಬಬೇಕು, ನುಣ್ಣಗಾಗಬೇಕು ಅದು. ಈ ಕಡೆ ಅಕ್ಕಿ ರವೆನ ನಾವು ನೀರಲ್ಲಿ ಹಾಕಿ ಕೂಡಲೇ ನೀರು ಹಿಂಡಿ ತೆಗೆದು ಅದನ್ನು ಈ ರುಬ್ಬಿಟ್ಕೊಂಡಿದ್ದೀವಲ್ಲ ಸೋಯಾ ಮತ್ತು ಉದ್ದಿನ ಬೇಳೆ ಹಿಟ್ಟನ್ನು ಅದರ ಜೊತೆ ಮಿಶ್ರಣ ಮಾಡಬೇಕು. ಹೀಗೆ ಮಿಶ್ರಣ ಮಾಡಿದ ಹಿಟ್ಟನ್ನು 6 ರಿಂದ 8 ಗಂಟೆಗಳ ಕಾಲ ಹುಳಿ ಬರಲಿಕ್ಕೆ ಬಿಡಬೇಕು, ಅಥವಾ ರಾತ್ರಿಯಿಂದ ಬೆಳಗುವರೆಗೆ ಬಿಟ್ಟರೂ ಆಯಿತು. ಈ ಹಿಟ್ಟನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿ 12 ನಿಮಿಷಗಳ ಕಾಲ ಹಬೆನಲ್ಲಿ ಬೇಯಿಸೋದು. ನಿಮಗೆ ರುಚಿಕರವಾದ ಸೋಯಾ ಇಡ್ಲಿ ತಯಾರಾಯಿತು. ಹಾಗೆ ಸೋಯಾ ಹುರಿಗಾಳು ಅಂತ ಕೂಡ ಮಾಡ್ತೀವಿ, ಇದು ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಸೊ ಇದಕ್ಕೆ ಏನು ಸಾಮಾನುಗಳು ಬೇಕು ಅಂದರೆ, ಸೋಯಾ ಅವರೆ 1 ಬಟ್ಲು, ನಿಂಬೆ ರಸ 2 ಚಿಕ್ಕ ಚಮಚ, ಇಂಗು 1 ಚಿಟಿಕೆ, ಮೆಣಸಿನ ಪುಡಿ 1 ಚಿಕ್ಕ ಚಮಚ, ಸೋಡಾ 1 ಚಿಟಿಕೆ, ಉಪ್ಪು ರುಚಿಗೆ ತಕ್ಕಂತೆ. ಇನ್ನೊಮ್ಮೆ ಹೇಳ್ತೀನಿ, ಸೋಯಾ ಅವರೆ 1 ಬಟ್ಲಿಗೆ ನಿಂಬೆ ರಸ 2 ಚಿಕ್ಕ ಚಮಚ, ಇಂಗು 1 ಚಿಟಿಕೆ, ಸೋಡಾ 1 ಚಿಟಿಕೆ, ಮೆಣಸಿನ ಪುಡಿ 1 ಚಿಕ್ಕ ಚಮಚ, ಮತ್ತೆ ಉಪ್ಪು ರುಚಿಗೆ ತಕ್ಕಂತೆ. ಮಾಡೋ ವಿಧಾನ ಅಂದರೆ, ಸೋಯಾ ಕಾಳುಗಳನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಸುಮಾರು 2 ರಿಂದ 3 ಗಂಟೆ ಕಾಲ ನೆನೆಸಬೇಕು. ಬೇಕಿದ್ರೆ 1 ಚಿಟಿಕೆ ಸೋಡಾ ಹಾಕ್ಕೊಳ್ಳಿ. ಆಮೇಲೆ ನೀರನ್ನು ಬಸಿದು ಬಿಟ್ಟು ಹತ್ತಿ ಬಟ್ಟೆ ಮೇಲೆ ಹರಡಿ ಇಡಬೇಕು. ಸುಮಾರು 10-15 ನಿಮಿಷಗಳ ಕಾಲ ಈ ಥರ ಬಿಟ್ಟರೆ ಅದು ಆರುತ್ತೆ, ಕಾಳು ಒಣಗುತ್ತೆ. ಈ ಕಾಳುಗಳನ್ನು ಸಣ್ಣ ಉರಿನಲ್ಲಿ ಸುವಾಸನೆ ಬರುವ ತನಕ ಹುರಿಬೇಕು. ಸುಮಾರು 20 ನಿಮಿಷ ತಗೊಳ್ಳುತ್ತೆ ಈ ಹುರಿಯೋ ವಿಧಾನ. ಆಮೇಲೆ ಇನ್ನೊಂದು ಚಿಕ್ಕ ಬಾಣಲೆ ತಗೊಂಡು ಅದರಲ್ಲಿ ನಿಂಬೆ ರಸ, ಉಪ್ಪು, ಇಂಗು, ಖಾರದ ಪುಡಿ ಇವನ್ನೆಲ್ಲ ಸೇರಿಸಿ ನೀರು ಸೇರಿಸಿ ಗಟ್ಟಿಯಾಗಿ ಕಲಸ್ಕೊಂಡು ಬೆಚ್ಚಗೆ ಮಾಡಿ. ಈ ಮಿಶ್ರಣಕ್ಕೆ ಹುರಿದ ಸೋಯಾ ಕಾಳುಗಳನ್ನು ಸೇರಿಸಿ ಕಲಕಿ ತಟ್ಟೆನಲ್ಲಿ ಹರಡಿ. ತಣ್ಣಗಾದ ಮೇಲೆ ಮಕ್ಕಳಿಗೆ ತಿನ್ಲಿಕ್ಕೆ ಕೊಡಿ, ಅವು ಇಷ್ಟಪಡ್ತವೆ.
1: ಇನ್ನು ಪಕೋಡನು ಮಾಡ್ಕೋಬಹುದು ಇದರಿಂದ.
0: ಹಾ ಹೌದು, ಸೋಯಾದಿಂದ ಪಕೋಡ ಮಾಡಬಹುದು. ಇದು ಕೂಡ ಮಕ್ಕಳಿಗೆ ಬಹಳ ಒಳ್ಳೆ ಪದಾರ್ಥ,
1: ಇಷ್ಟವಾದಂತ ತಿಂಡಿ ಅಂತ.
0: ಹೌದೌದು. ಸೋಯಾ ಇದಕ್ಕೆ ಬೇಕಾಗುವಂತ ಸಾಮಾನುಗಳಂದ್ರೆ, ಸೋಯಾ ಹಿಟ್ಟು 1/4 ಬಟ್ಲು, ಕಡಲೆ ಹಿಟ್ಟು 1/4 ಬಟ್ಲು, ಅಷ್ಟೇ ಅಷ್ಟೇ ಪ್ರಮಾಣದಲ್ಲಿ ಸೋಯಾ ಹಿಟ್ಟು ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡೋದು. ಮತ್ತೆ ಯಾವ ಸಾಮಾನುಗಳು ಬೇಕು ಅಂದರೆ, ಹೆಚ್ಚಿದ ಈರುಳ್ಳಿ 1 ಬಟ್ಲಷ್ಟು ಬೇಕಾಗುತ್ತೆ, ಮೆಣಸಿನಕಾಯಿ 3 ರಿಂದ 4, ಮತ್ತೆ ಕರಿಬೇವು, ಕೊತ್ತಂಬರಿ ಸೊಪ್ಪು 1/4 ಬಟ್ಲಷ್ಟು, ಆಮೇಲೆ ಅಡುಗೆ ಸೋಡಾ 2 ರಿಂದ 3 ಚಿಟಿಕೆ, ಹಸಿ ಶುಂಠಿ ಚಿಕ್ಕದು, ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತೊಮ್ಮೆ ಹೇಳ್ತೇನೆ, ಬೇಕಾಗುವಂಥ ಪದಾರ್ಥಗಳಂದರೆ, ಸೋಯಾ ಹಿಟ್ಟು 1/4 ಬಟ್ಲಿಗೆ ಕಡಲೆ ಹಿಟ್ಟು 1/4 ಬಟ್ಲು, ಈರುಳ್ಳಿ ಹೆಚ್ಚಿರೋದು 1 ಬಟ್ಲು, ಮೆಣಸಿನಕಾಯಿ 1/3 ರಿಂದ 4, ಕೊತ್ತಂಬರಿ ಮತ್ತು ಕರಿಬೇವು 1/4 ಬಟ್ಲು, ಅಡುಗೆ ಸೋಡಾ 2 ರಿಂದ 3 ಚಿಟಿಕೆ, ಮತ್ತು ಹಸಿ ಶುಂಠಿ ಚಿಕ್ಕದು, ಉಪ್ಪು ರುಚಿಗೆ ತಕ್ಕಂತೆ, ಎಣ್ಣೆ ನಿಮಗೆ ಕರಿಲಿಕ್ಕೆ ಬೇಕು.
1: ಅಂದರೆ ಇದು ಸೋಯಾ ಪಕೋಡ ಮಾಡೋದಕ್ಕೆ.
0: ಸೋಯಾ ಪಕೋಡ ಮಾಡೋಕ್ಕೆ ಮಾಡೋ ವಿಧಾನ ಅಂದರೆ, ಮೊದಲು ಸೋಯಾ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು ಮತ್ತು ಸೋಡಾ ಇವೆಲ್ಲವನ್ನು ಸ್ವಲ್ಪ ಬಿಸಿ ಎಣ್ಣೆ ಸೇರಿಸಿ ಚೆನ್ನಾಗಿ ಕಲಸ್ಕೋಬೇಕು. ಆಮೇಲೆ ಹೆಚ್ಚಿದ ಈರುಳ್ಳಿನೇ ಇದೆ ನಮ್ಮ ಹತ್ರ, ಹೆಚ್ಚಿದ ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ ಸೇರಿಸಿ ಗಟ್ಟಿಯಾಗಿ ಕಲಸ್ಕೊಳ್ಳೋದು. ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿಬಿಟ್ಟು ಕಾದ ಎಣ್ಣೆಗೆ ಈ ಮಿಶ್ರಣ ಏನಿದೆ ಹಿಟ್ಟನ್ನು ಅದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕರೆದ್ರೆ ಆಯಿತು.

0: ಸ್ವಲ್ಪ ಹೊಂಬಣ್ಣ ಕೆಂಪಾಗೋ ತನಕನ್ನು ಕರೆದ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ.
1: ಮತ್ತೆ ಈ ಚಪಾತಿಗೂ ಕೂಡ ಈ ಸೋಯಾ ಹಿಟ್ಟನ್ನ, ಅಂದ್ರೆ ಈ ಗೋಧಿ ಹಿಟ್ಟಿಗೆ ಈ ಸೋಯಾ ಹಿಟ್ಟನ್ನ ಬೆರೆಸ್ಕೊಂಡು ಚಪಾತಿ ಮಾಡ್ಕೋಬಹುದು.
0: ಚಪಾತಿ ಮಾಡ್ಕೋಬಹುದು, ಅದೇ ಮೊದಲೇ ಹೇಳಿದ್ವಿ, ಗೋಧಿ ಹಿಟ್ಟು ಒಂದು ಬಟ್ಲಿಗೆ ಸೋಯಾ ಹಿಟ್ಟು ಕಾಲು ಬಟ್ಲು. ಸೊ ಗೋಧಿ ಹಿಟ್ಟು ಒಂದು ಬಟ್ಲಿಗೆ ಸೋಯಾ ಹಿಟ್ಟು ಕಾಲು ಬಟ್ಲು. ಅದಕ್ಕೆ ಮಾಮೂಲಿ ನಾವು ಚಪಾತಿ ಮಾಡುವಾಗ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಉಪ್ಪು. ಗೋಧಿ ಹಿಟ್ಟು ಸೋಯಾ ಹಿಟ್ಟು ಉಪ್ಪು ಎಣ್ಣೆ ಸೇರಿಸಿ ಚೆನ್ನಾಗಿ ಹಿಟ್ಟು ಕಲಸಿಟ್ಟುಕೊಂಡು ಚಪಾತಿ ಮಾಡಿದ್ರೆ ಆಯ್ತು. ಇದನ್ನ ನೀವು ಮನೆಯಲ್ಲಿ ಬಹಳ ಸುಲಭವಾಗಿ ಪ್ರತಿನಿತ್ಯ ಮಾಡ್ಕೋಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಸೋಯಾ ಅವರೆ ಸುಲಭವಾಗಿ ಕಡಿಮೆ ದರದಲ್ಲಿ ದೊರೆಯುವಂಥ ಒಂದು ದ್ವಿದಳ ಧಾನ್ಯ. ಹೀಗಾಗಿ ಇದು ನಮ್ಮ ಬೆಳೀತಾ ಇರುವಂಥ ಜನಸಂಖ್ಯೆಯ ಆಹಾರ ಮತ್ತು ಪೋಷಣೆಯ ಅಗತ್ಯವನ್ನು ಪೂರೈಸಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿಯೇ ಇದು ಸರ್ವೋಪಯೋಗಿ ಪುಷ್ಟಿಕರ ಆಹಾರ ಅಂತ ಹೇಳಿಸ್ಕೊಳ್ಳಿಕ್ಕೆ ಯೋಗ್ಯವಾಗಿದೆ. ಈ ಸೋಯಾ ಅವರೆ ಮಹತ್ವವನ್ನು ಅರಿತು ಇದನ್ನು ಚೆನ್ನಾಗಿ ಅಧಿಕವಾಗಿ ಬೆಳೆದು ಅದನ್ನು ದಿನನಿತ್ಯದ ಜೀವನದಲ್ಲಿ ಆಹಾರವಾಗಿ ರೂಢಿಸ್ಕೊಳ್ಳೋದರಿಂದ ಅದರ ಪೌಷ್ಟಿಕ ಮೌಲ್ಯಕ್ಕೆ ನಾವು ಬೆಲೆ ಕೊಟ್ಟಂತೆ ಆಗುತ್ತೆ.
1: ಆದ್ದರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಸೋಯಾವರಲ್ಲಿರುವಂಥ ಪೌಷ್ಟಿಕಾಂಶಗಳು ಮತ್ತು ಇದರಿಂದ ತಯಾರಿಸ್ಕೊಳ್ಬಹುದಾದಂಥ ಪದಾರ್ಥಗಳ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಜಗದೀಶ್ ಅವರೇ. ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೆ ಸೋಯಾ ಅವರೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ಇದರಿಂದ ತಯಾರಿಸುವ ಮೌಲ್ಯವರ್ಧಿತ ಆಹಾರೋತ್ಪನ್ನಗಳು ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್.
3: ಇನ್ನು ಮುಂದೆ ಕೇಳುವ ಸಿಹಿ ಗೆಣಸು ಕೃಷಿ ಕುರಿತು ಮಾಹಿತಿ.
1: ಸಿಹಿ ಗೆಣಸನ್ನ ಕೊಡಗು ಜಿಲ್ಲೆಯಲ್ಲಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಬೆಳ್ಕೊಳ್ತಾರೆ. ಇದು ಮುಖ್ಯವಾದಂಥ ಗಡ್ಡೆ ತರಕಾರಿ ಬೆಳೆ. ಹೆಚ್ಚಿನ ಪ್ರಮಾಣದಲ್ಲಿ ಶರ್ಕರ ಪಿಷ್ಟವನ್ನು ಹೊಂದಿರುತ್ತೆ. ವಿದೇಶಿ ತಳಿಗಳು ಹೆಚ್ಚಾಗಿ ಕ್ಯಾರೋಟಿನ್ ಅಂಶವನ್ನು ಹೊಂದಿರ್ತವೆ. ಈ ಸಿಹಿಗೆಣಸು ಬೆಳೆಯನ್ನು ಮಳೆಯಾಶ್ರಯದಲ್ಲಿ ಬೆಳಿಬೋದು, ನೀರಾವರಿನಲ್ಲೂ ಕೂಡ ಬೆಳಿಬೋದು. ಸ್ವಲ್ಪ ಮಟ್ಟಿಗೆ ಒಣ ವಾತಾವರಣವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಇದು ಪಡ್ಕೊಂಡಿದೆ. ಹಗುರವಾದಂಥ ಮತ್ತು ಫಲವತ್ತಾದಂಥ ಮರಳು ಮಿಶ್ರಿತ ಗೋಡು ಮಣ್ಣುಗಳಲ್ಲಿ ಈ ಸಿಹಿಗೆಣಸು ಚೆನ್ನಾಗಿ ಬರುತ್ತೆ. ಚೌಳು ಮಣ್ಣಾದರೆ ವಿದ್ಯುತ್ ವಾಹಕತೆ 4-6 ಡೆಸಿಸಿಮನ್ ಪರ್ ಮೀಟರ್ ಇರುವಂಥ ಕಡೆಗಳಲ್ಲೂ ಕೂಡ ಇದನ್ನು ಬೆಳಕಬಹುದು. ಅಂದರೆ ಇದು ಸ್ವಲ್ಪ ಮಟ್ಟಿನ ಲವಣಾಂಶವನ್ನು ಕೂಡ ಸಹಿಸಿಕೊಂಡು ಬೆಳೆಯುತ್ತೆ. ಸಾಮಾನ್ಯವಾಗಿ ಒಣ ಪ್ರದೇಶದಲ್ಲಿ ಮಳೆಯಾಶ್ರಿತ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡಬಹುದು. ಅದೇ ಕರಾವಳಿ ಪ್ರದೇಶದಲ್ಲಿ ಮೇ ಜೂನ್ ತಿಂಗಳಿನಲ್ಲಿ ಪ್ರಾರಂಭಿಸಬಹುದು. ಎರಡನೇ ಬೆಳೆಯನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಬೆಳಕಬಹುದು. ಇದರಿಂದ ಈ ಹಿಂಗಾರು ಮಳೆಯ ಉಪಯೋಗವನ್ನು ಕೂಡ ನಾವು ಪಡ್ಕೋಬಹುದು. ನೀರಾವರಿ ಬೆಳೆಯನ್ನು ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ, ಹಾಗೆಯೇ ಕರಾವಳಿ ಪ್ರದೇಶದಲ್ಲಿ ಈ ನೀರಾವರಿ ಬೆಳೆಯನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಾರಂಭಿಸ್ಬೋದು. ತಳಿಗಳಿಗೆ ಬಂದರೆ ಈ ಒಣ ಪ್ರದೇಶದಲ್ಲಿ ಹೊಸೂರ್ ರೆಡ್ ಮತ್ತು ಹೊಸೂರ್ ಗ್ರೀನ್ ಎನ್ನುವಂಥ ಸ್ಥಳೀಯ ತಳಿಗಳನ್ನು ಬಳಸ್ಕೋಬೋದು. V6 ತಳಿಯನ್ನು ಪಂಜಾಬ್ ರಾಜ್ಯದಿಂದ ಪರಿಚಯಿಸಲಾಗಿದೆ. ಈ ತಳಿಯ ಗೆಡ್ಡೆಗಳ ಬಣ್ಣ ಕೆಂಪಾಗಿರುತ್ತೆ. ಒಳ್ಳೆಯ ಗುಣಮಟ್ಟವನ್ನು ಇದು ಹೊಂದಿರುತ್ತೆ. ಇದು ನಾಟಿ ಮಾಡಿದ 5 ತಿಂಗಳಲ್ಲಿ ಕೊಯ್ಲು ಬರುತ್ತೆ. V12 ಅಂತ ಮತ್ತೊಂದು ತಳಿ ಇದೆ. ಕೊಯಮತ್ತೂರಿನಿಂದ ಈ ಒಂದು ಪ್ರದೇಶಕ್ಕೆ ತಂದಂಥ ತಳಿ. ಇದರ ಗಡ್ಡೆಗಳು ಕಂದು ಬಣ್ಣವನ್ನು ಹೊಂದಿರ್ತವೆ. ನಾಟಿ ಮಾಡಿದ 4 ತಿಂಗಳಲ್ಲಿ ಈ ತಳಿ ಕೊಯ್ಲಿ ಬರುತ್ತೆ. H41 ಮತ್ತು H42 ಇವು ಸಂಕರ್ಣ ತಳಿಗಳು, ಹೆಚ್ಚು ಇಳುವರಿಯನ್ನು ಕೊಡ್ತವೆ. ವಿಕ್ರಮ್ ಅಂತ ಮತ್ತೊಂದು ತಳಿ ಇದೆ. ಇದನ್ನು CI 853-4 ಅಂತಲೂ ಕೂಡ ಕರೀತಾರೆ. ಈ ವಿಕ್ರಮ್ ತಳಿಯ ಗಡ್ಡೆಯ ಸಿಪ್ಪೆ ಕೆಂಪಾಗಿರುತ್ತೆ. ತಿರುಳು ತೆಳು ಹಳದಿ ಬಣ್ಣದಿಂದ ಕೂಡಿರುತ್ತೆ. ಈ ತಳಿ ನಾಟಿ ಮಾಡಿದ 85-90 ದಿನದಲ್ಲಿ ಕೊಯ್ಲು ಬರುತ್ತೆ. ಇದು ಹೆಚ್ಚು ಇಳುವರಿಯನ್ನು ಕೊಡುವಂಥ ತಳಿ. ಇನ್ನು ಕರಾವಳಿ ಪ್ರದೇಶದ ತಳಿಗಳಿಗೆ ಬಂದರೆ C43 ಅಂತ ತಳಿ ಇದೆ. ಇದು ಮಧ್ಯಮವಾಗಿ ಹರಡುವಂಥ ತಳಿಯಾಗಿದೆ. ಬಿಳಿ ಗಡ್ಡೆಗಳನ್ನು ಹೊಂದಿರುತ್ತೆ. ಶೀಘ್ರವಾಗಿ ಹೆಚ್ಚು ಇಳುವರಿ ಕೊಡುವಂಥ ತಳಿ. 100-110 ದಿನದಲ್ಲಿ ಇದು ಕೊಯ್ಲು ಬರುತ್ತೆ. V35 ಅಂತ ಮತ್ತೊಂದು ತಳಿ ಇದೆ. ಇದು ಅತಿಯಾಗಿ ಹಬ್ಬುವಂಥ ತಳಿ. 120 ದಿವಸದಲ್ಲಿ ಕೊಯ್ಲು ಬರುತ್ತೆ. ಗಡ್ಡೆಗಳು ಮಧ್ಯಮ ಗಾತ್ರವನ್ನು ಹೊಂದಿರ್ತವೆ, ಬಿಳಿ ಬಣ್ಣವನ್ನು ಹೊಂದಿರ್ತವೆ. V30 ಅಂತ ಮತ್ತೊಂದು

0: ಒಂದು ತಳಿ ಇದೆ. ಇದರ ಗಡ್ಡೆಗಳು ಮಧ್ಯಮ ಗಾತ್ರವನ್ನು ಹೊಂದಿರುತ್ತವೆ, ಹಳದಿ ಬಣ್ಣದಿಂದ ಕೂಡಿರುತ್ತವೆ. ಹೊಸೂರ್ ರೆಡ್ಡನ್ನು ಕೂಡ ಈ ಕರಾವಳಿ ಪ್ರದೇಶದಲ್ಲಿ ಬಳಸ್ಕೋಬಹುದು. ಅದೇ ರೀತಿ H41 ಮತ್ತು H42 ತಳಿಗಳನ್ನು ಕೂಡ ನಾವು ಬಳಸ್ಕೋಬಹುದು. ಬೇಸಾಯಕ್ಕೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಒಣ ಪ್ರದೇಶದಲ್ಲಾದರೆ 55,500 ಬಿತ್ತನೆ ತುಂಡುಗಳು ಬೇಕಾಗ್ತವೆ. ಅದೇ ಕರಾವಳಿ ಪ್ರದೇಶಕ್ಕಾದರೆ ಹೆಕ್ಟೇರ್ಗೆ 50,000 ಬಿತ್ತನೆ ತುಂಡುಗಳು ಬೇಕಾಗ್ತವೆ. ಈ ಬಿತ್ತನೆ ತುಂಡುಗಳು 3-4 ಕಣ್ಣುಗಳನ್ನು ಹೊಂದಿರಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ ಪ್ರತಿ ಹೆಕ್ಟೇರ್ಗೆ ಒಣ ಪ್ರದೇಶಕ್ಕಾದರೆ 10 ಟನ್ನಷ್ಟು ಬೇಕಾಗತ್ತೆ, ಕರಾವಳಿ ಪ್ರದೇಶಕ್ಕಾದರೆ 20 ಟನ್ನಷ್ಟು ಬೇಕಾಗತ್ತೆ. ಅದೇ ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ ಒಣ ಪ್ರದೇಶ ಮತ್ತು ಕರಾವಳಿ ಪ್ರದೇಶ ಎರಡಕ್ಕೂ ಒಂದೇ ಪ್ರಮಾಣದಲ್ಲೇ ರಸಗೊಬ್ಬರಗಳನ್ನು ಶಿಫಾರಸು ಮಾಡಲಾಗಿದೆ. 75 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 75 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಭೂಮಿಯನ್ನು ಹದ ಮಾಡಿದ ನಂತರ 60 ಸೆಂಟಿಮೀಟರ್ ಅಂತರದ ಸಾಲನ್ನು ನಾವು ತಯಾರು ಮಾಡ್ಕೋಬೇಕು, ಅಂದರೆ 2 ಅಡಿ ಅಂತರದ ಸಾಲುಗಳನ್ನು ಮಾಡ್ಕೋಬೇಕು. ನಂತರ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ರಂಜಕ ಮತ್ತು ಪೊಟ್ಯಾಷು, ಹಾಗೆಯೇ ಅರ್ಧ ಭಾಗದಷ್ಟು ಸಾರಜನಕವನ್ನು ಈ ಸಾಲಿನಲ್ಲಿ ಹಾಕಿ ಮಣ್ಣಿಗೆ ಬರೆಸಬೇಕಾಗತ್ತೆ. ಕರಾವಳಿ ಪ್ರದೇಶದಲ್ಲಾದರೆ ಅರ್ಧ ಭಾಗದಷ್ಟು ಸಾರಜನಕ ಮತ್ತು ಪೊಟ್ಯಾಷು, ಹಾಗೆಯೇ ಪೂರ್ಣ ಪ್ರಮಾಣದ ರಂಜಕವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸಾಲಿನಲ್ಲಿ 30 ಸೆಂಟಿಮೀಟರ್ ಅಂತರದಲ್ಲಿ ತುಂಡುಗಳನ್ನು ನೆಡಬೇಕಾಗತ್ತೆ. ನಂತರ ಭೂಮಿಗೆ ತೆಳುವಾಗಿ ನೀರನ್ನು ಹಾಯಿಸಬೇಕು. ನಾಟಿ ಮಾಡಿದ 5-6 ವಾರದ ನಂತರ ಉಳಿದ ಅರ್ಧ ಭಾಗ ಸಾರಜನಕವನ್ನು ನಾವು ಒಣ ಪ್ರದೇಶದಲ್ಲಿ ಕೊಡಬೇಕಾಗತ್ತೆ. ಕರಾವಳಿ ಪ್ರದೇಶದಲ್ಲಿ ಅರ್ಧ ಭಾಗದಷ್ಟು ಸಾರಜನಕ ಮತ್ತು ಪೊಟ್ಯಾಷನ್ನು ನಾಟಿ ಮಾಡಿದ 5-6 ವಾರದಲ್ಲಿ ಕೊಡಬೇಕಾಗತ್ತೆ. ಹವಾಗುಣವನ್ನು ನೋಡಿಕೊಂಡು 7-8 ದಿನಕ್ಕೊಮ್ಮೆ ನೀರನ್ನು ಕೊಡಬೇಕಾಗತ್ತೆ. ಕಳೆಗಳನ್ನು ಕೂಡ ಹತೋಟಿ ಮಾಡಬೇಕು. ಮಳೆಯಾಶ್ರಿತ ಬೆಳೆಯನ್ನು ಬೆಳೆಯುವಾಗ ಫಸಲೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಮುಖ್ಯವಾಗಿ ಸೆಣಬು, ದಯಂಚ, ಅಲಸಂದೆ, ಹುರುಳಿ ಬೆಳೆಗಳನ್ನು ಬೆಳೆದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಈ ಸಿಹಿಗೆಣಸು ಬೆಳೆಗೆ ಗೆಣಸಿನ ಮೂತಿ ಹುಳು ಮುಖ್ಯವಾದಂಥ ಕೀಟಪೀಡೆ. ಈ ಮೂತಿ ಹುಳುವಿನ ದುಂಬಿಗಳು ಬಳ್ಳಿಗಳನ್ನು ಮತ್ತು ಗೆಡ್ಡೆಗಳನ್ನು ತಿಂತವೆ. ಮರಿಹುಳುಗಳು ಗೆಡ್ಡೆಗಳನ್ನು ಕೊರೆದು ತಿನ್ನೋದ್ರಿಂದ ಅವು ಕೊಳೆತವೆ. ಗೆಣಸಿನ ಮೂತಿ ಹುಳು ನಿಯಂತ್ರಣಕ್ಕೆ ನಾವು ಈ ಕೀಟದ ಬಾಧೆ ಕಂಡುಬಂದಾಗ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಮೆಥೈಲ್ ಪ್ಯಾರಥಿಯನ್ 50 UC ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ 1 ಮಿಲಿಲೀಟರ್ನಷ್ಟು ಆಕ್ಸಿಡಮೆಟಾನ್ ಮೀಥೈಲ್ 25 UC ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆ ಕೈಗೊಳ್ಳಬಹುದು. ಇದಕ್ಕೆ ಬದಲಾಗಿ 2 ಮಿಲಿಲೀಟರ್ನಷ್ಟು ಮೆಲಾಥಿಯಾನ್ 50 UC ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ರೋಗದಲ್ಲಿ ಎಲೆ ಚುಕ್ಕೆ ರೋಗ ಮುಖ್ಯವಾದಂಥದ್ದು. ವಕ್ರಾಕಾರದ ಚುಕ್ಕೆಗಳು ಎಲೆ ಮೇಲೆ ಕಾಣಿಸ್ಕೊಳ್ತವೆ, ಆಮೇಲೆ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗ್ತವೆ. ಈ ಎಲೆ ಚುಕ್ಕೆಯ ರೋಗದ ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ಒಣಗಿ ಬಿದ್ದಂಥ ಎಲೆಗಳನ್ನು ಸಂಗ್ರಹಿಸಿ ನಾಶಪಡಿಸಬೇಕು. ರೋಗ ಹರಡದನ್ನು ತಡೆಯೋದಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಡೈಟೇನಿಯಂ 45 ಶಿಲೀಂದ್ರನಾಶಕವನ್ನು ಬೆರೆಸಿಕೊಂಡು ಆ ದ್ರವಣವನ್ನು ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಸಿಹಿಗೆಣಸನ್ನು ತಳಿಗೆ ಅನುಗುಣವಾಗಿ ನಾಟಿ ಮಾಡಿದ 4-5 ತಿಂಗಳಲ್ಲಿ ಕೊಯ್ಲು ಮಾಡ್ಕೋಬಹುದು. ಈ ಗೆಡ್ಡೆಗಳನ್ನು ಅಗಿಯೋದಕ್ಕಿಂತ ಮುಂಚೆ ಬಳ್ಳಿಯನ್ನು ಕತ್ತರಿಸಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ನಾವು 12-15 ಟನ್ನಷ್ಟು ಗೆಡ್ಡೆಗಳನ್ನು ಪಡಿಬಹುದು.
1: ಇದುವರೆಗೆ ಸಿಹಿಗೆಣಸು ಕೃಷಿ ಕುರಿತು ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 24,500 ರೂಪಾಯಿಗಳು, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 14,500 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 18,100 ರೂಪಾಯಿಯಿಂದ 18,600 ರೂಪಾಯಿಗಳು, ರೊಬೆಸ್ಟಾ ಚೆರಿ 9,800 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: अरे ये कस्टमर केयर इल्लिदे मैडम
1: हेली
0: ये केवाईसी अपडेट गागी नंगे पदे पदे मैसेज आक बर्तिदे
1: ये केंद्र बैंकिंग सेवे कड़गागी समय के सरियागी केवाईसी अपडेट मार्स पेको
0: आदर इदन्नु हेक मड़ो दो
1: गुरुतु अथवा विलास दल्ली यावदे बदलावणे इल्दिद्रे निम्म बैंक अथवा एटीएम अथवा बिजनेस करेस्पोंडेंट अंद्रे बीसी बळि होगि बैंक नल्ली नोंदायिसलाद इमेल मोबाइल नंबर मोबाइल बैंकिंग आप अथवा पत्रद मूलक अदर डिक्लेरेशन नीडि
0: हौदा ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ
0: ಆರ್ಬಿಐ ಹೇಳುತ್ತೆ
2: ಜಾಣರಾಗಿರಿ ಜಾಗರೂಕರಾಗಿರಿ ನಿಧನ ಸುದ್ದಿ ಬೆಕ್ಕೆ ಸುಳ್ಳೂರು ಕಾಳನ ಇಕ್ಕ ಗೋಣಿಕೊಪ್ಪ ವೆಂಕಟಪ್ಪ ಲೇಔಟ್ ವಾಸವುಳ್ಳ ಸುಳ್ಳಿಮಾಡ ನಾಚಪಂಡ ಪೊಣ್ಣು ತಂಗಮ್ಮ ಇಂದ ಮರಣಪಟ್ಟಿತು ಅಲ್ವ ದಂಡು ಬೈತರ ಸುಳ್ಳಿಮಾಡ ತಂಗಮ್ಮ ತಾಮನೆ ಬೊಳ್ಳೆರ ಅಂಡ ಆಖಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಗೋಣಿಕೊಪ್ಪ ಹಿಂದೂ ರುದ್ರಭೂಮಿಲಿ ನಡಪ
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ
4: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜಂಪೆನ ವಿವರ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆನ ಅರೆಭಾಷಿಕ ಗೌಡರಿಗೆ ಪೂಜಾರಿ ಮುನ್ನಪ್ಪನವು ಮಾದರಿಯಾಗಿದ್ದು ಅಪರೂಪದ ವ್ಯಕ್ತಿತ್ವದ ಅವು ಸಮಾಜದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ದುಡಿದ ಭೀಷ್ಮ ತಿಳಿ ಹೆಸರಾಗಿದ್ದು ಅಕಾಡೆಮಿಯವು ಅವರ ನೆನಪಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮಾದರಿಯಾಗೊಳ್ಳುತ್ತ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪವು ಹೇಳಿದು ಬೆಂಗಳೂರಿನ ಚೌಡೇಶ್ವರಿ ನಗರದಲ್ಲಿರುವ ಪೂಜಾರಿನ ಮುನ್ನಪ್ಪ ಲಾಯರ್ ಲೇಔಟ್ನ ಗೌಡ ಸಮಾಜದ ನಮ್ಮನೆ ಸಾಂಸ್ಕೃತಿಕ ಕಲಾಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅವು ಮಾತಾಡಿದವು ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವು ಅಧ್ಯಕ್ಷತೆ ವಹಿಸಿ ಮಾತಾಡಿ ಭಾಷೆಯ ಸಂಸ್ಕೃತಿ ಮತ್ತು ಅರೆಭಾಷಿಕರ ಅಭಿವೃದ್ಧಿಗಾಗಿ ಮುನ್ನಪ್ಪನವರು ಶ್ರಮಿಸಿದ್ದು ಅಂತ ಸಾಧಕರನ್ನ ನೆನೆಸಿಕೊಂಡು ನಮ್ಮ ಕರ್ತವ್ಯ ಇನ್ನು ಮುಂದಕ್ಕಿನ್ನೂ ನಾವು ಜನಾಂಗಲಿ ಸಾಹಿತ್ಯ ಸಂಸ್ಕೃತಿ ಸೇರಿದಂಗೆ ಬೇರೆ ಬೇರೆ ನೆಲೆಗಟ್ಟಲಿ ದುಡಿದವ್ರನ್ನ ನೆನೆಸಿ ಸನ್ಮಾನಿಸಿ ಗೌರವಿಸುವೆ ಅಂತ ಹೇಳಿದವು ಈ ಸಂದರ್ಭ ಅಕಾಡೆಮಿಯ ಸದಸ್ಯರು ಗೌಡ ಸಮಾಜದ ಅಧ್ಯಕ್ಷರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು ಮಡಿಕೇರಿ ದಸರಾ 2026ಕ್ಕೆ ನಿನ್ನೆ ಕರಗ ಉತ್ಸವದ ಚಾಲನೆ ಸಿಕ್ಕಿದ್ದು ಇಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ನಡೆದಿದೆ ನಾಳೆ ಸಾಯಂಕಾಲ 4 ಗಂಟೆಗೆ ಕಲಾ ಸಂಭ್ರಮ ಸಭಾಬಾಡಲಿ ಕಾಫಿ ದಸರಾ ಮಳಿಗೆಗಳನ್ನ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಉದ್ಘಾಟನೆ ಮಾಡುವೆ ಕಾಫಿ ದಸರಾದಲ್ಲಿ ಒಟ್ಟು 54 ಮಳಿಗೆಗಳಲ್ಲಿ ಕಾಫಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆದಿದೆ ಅಂತ ಸಂಚಾಲಕರು ತಿಳಿಸಿದರು ವಿರಾಜಪೇಟೆ ಕೊಡವ ಸಮಾಜ ಮತ್ತು ಲಯನ್ಸ್ ಕ್ಲಬ್ ವಿರಾಜಪೇಟೆ ಇವರ ಕೂಡುಗಟ್ಟಲ್ಲಿ ಪುಕ್ಸಟ್ಟೆ ಹೃದಯ ತಪಾಸಣಾ ಶಿಬಿರ ಇದೇ ತಾರೀಕು 14 ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗೆ ಮುಟ್ಟ ವಿರಾಜಪೇಟೆ ಕೊಡವ ಸಮಾಜದ ಸಭಾಬಾಡಲಿ ನಡೆದಿದೆ ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ 14 ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಬಾಡಲಿ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ತಕ್ಕಂಡವೆ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ನಿಧಾನ ಹಂಗೆ ಬೇರೆ ಬೇರೆ ತೊಂದರೆ ಕೊಡುತ್ತಿರುವ ಸರ್ಕಾರಿ ಅಧಿಕಾರಿ ಹಂಗೆ ಚಾಕ್ರಿದಾರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ಕೊಡಕ್ಕೆ ಜಾಸ್ತಿ ಮಾಹಿತಿ ಬೇಕಾದರೆ ಮಡಿಕೇರಿನ ಗೌಳಿ ಬೀದಿಯಲ್ಲಿರುವ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರ ಕಚೇರಿನ ಸಂಪರ್ಕ ಮಾಡಕ್ಕೆ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಜಿಲ್ಲಾ ಶಾಖೆ ಮತ್ತು ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಕೂಡುಕಟ್ಟಲ್ಲಿ ಪುಸ್ತಕಶ್ರೀ ಪ್ರಶಸ್ತಿ ಪ್ರದಾನ ಪುಸ್ತಕ ವಿಮರ್ಶೆ ಹಂಗೆ ಗೀತಗಾಯನ ಕಾರ್ಯಕ್ರಮ ಇದೇ ತಾರೀಕು 14 ಬುಧವಾರ ಬೆಳಿಗ್ಗೆ 10:30 ಗಂಟೆಗೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಭಾಬಾಡಲಿ ನಡೆದಿದೆ ಭಾರತೀಯ ಭೂಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವಿರಾಜಪೇಟೆ ಕುಕ್ಲೂರು ಗ್ರಾಮದ ಶರಣ್ಯರಾವ್ ಹೆಚ್ಚವು ಮೇಜರ್ ಆಗಿ ಬಡ್ತಿ ಪಡ್ಕೊಂಡಳು ಇವು ರಾಜಸ್ಥಾನದ ಜೈಸಲ್ಮೇರ್ನ ಆರ್ಮಡ್ ವರ್ಕ್ಶಾಪ್ಲಿ ಕೆಲಸ ಮಾಡ್ತಳು 2021 ನವೆಂಬರ್ಲಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಲಿ ಭಾರತೀಯ ಸೇನೆನ ಇಎಂಇ ಕಾರ್ಪ್ಸ್ ಕಮಿಷನ್ ಹೊಂದಿದ್ದು ಇವು ಕುಕ್ಲೂರು ಗ್ರಾಮದ ಹರೀಶ್ ರಾವ್ ಎಸ್ ಹಂಗೆ ಮೈಥಿಲಿ ರಾವ್ ಅವರ ಮಗಳು ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯ ಎಲ್ಲಾ ವಿದ್ಯುತ್ ಗ್ರಾಹಕರಿಗಾಗಿ ನಾಳೆಯಿಂದ 15ಕ್ಕೆ ಮುಟ್ಟ ಗೋಣಿಕೊಪ್ಪ ಉಪವಿಭಾಗ ಕಚೇರಿನ ಅಂಗಳಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಮನೆಗಳ ಮಾಡ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಹಾಕಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವ ಕುರಿತಂಗೆ ವಿಶೇಷ ಅಭಿಯಾನ ನಡೆದಿದೆ

ಸಭೆಯಲ್ಲಿ ಅಧಿಕೃತ ಸೌರ ವಿದ್ಯುತ್ ವೆಂಡರ್ಗ ಹಂಗೆ ಬ್ಯಾಂಕ್ ಪ್ರತಿನಿಧಿಗ ಭಾಗವಹಿಸಿಕಿದ್ದು ಯೋಜನೆ ಸೌಲಭ್ಯಗ ಸಬ್ಸಿಡಿ ಬ್ಯಾಂಕ್ ಸಾಲದ ಕುರಿತಂಗೆ ಮಾಹಿತಿ ಹಂಗೆ ಮಾರ್ಗದರ್ಶನ ನೀಡಲಾದ ಚೆಸ್ಕಾಂ ಕಾರ್ಯ ಮತ್ತು ಪಾಲನಾ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಹಿರಿಯ ಹಾಕಿ ಆಟಗಾರ್ತಿ ಹಂಗೆ ತರಬೇತುದಾರರಾದ ದೇವರಾಜಮ್ಮ ಅವಕ್ಕೆ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಹೆಸರು ಪಡೆದ ನಾಡೋಜ ಕಮಲಾ ಹಂಪನ ರಾಜ್ಯ ಪ್ರಶಸ್ತಿ ಸಿಕ್ಕಿತು. ಹೀಗಾಗಿ ಬೆಂಗಳೂರಲ್ಲಿ ನಡೆದ ರಾಜ್ಯ ಜಾನಪದ ಪರಿಷತ್ ಮಹಿಳಾ ಸಮ್ಮೇಳನದಲ್ಲಿ ರಾಜ್ಯ ವಿಧಾನ ಪರಿಷತ್ ಉಪಸಭಾಪತಿ ಹಂಗೆ ಚಲನಚಿತ್ರ ನಟಿ ಉಮಾಶ್ರೀಯು ದೇವರಾಜಮ್ಮ ಅವಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದಳು. ಇವು ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಹತ್ತಿರದ ಮೆಣಸ ಗ್ರಾಮದವು. 2026-27 ಸಾಲಿನ ಕೊಡಗು ಜಿಲ್ಲೆಯ ಗ್ರಾಮೀಣ

0: ಪ್ರಶಸ್ತಿ ಸಿಕ್ಕಿತು. ಹೀಗಾಗಿ ಬೆಂಗಳೂರಲ್ಲಿ ನಡೆದ ರಾಜ್ಯ ಜಾನಪದ ಪರಿಷತ್ ಮಹಿಳಾ ಸಮ್ಮೇಳನದಲ್ಲಿ ರಾಜ್ಯ ವಿಧಾನ ಪರಿಷತ್ ಉಪಸಭಾಪತಿ ಹಂಗೆ ಚಲನಚಿತ್ರ ನಟಿ ಉಮಾಶ್ರೀಯು ದೇವರಾಜಮ್ಮ ಅವಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿದಳು. ಇವು ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಹತ್ತಿರದ ಮೆಣಸ ಗ್ರಾಮದವು. 2026-27 ಸಾಲಿನ ಕೊಡಗು ಜಿಲ್ಲೆಯ ಗ್ರಾಮೀಣ ಕೈಗಾರಿಕಾ ವಿಭಾಗದ ಕಡೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕಿಂದ ಸಾಲ ತಕ್ಕೊಂಡು ಶುರು ಮಾಡಿರುವ ಕಿರು ಕೈಗಾರಿಕೆಗಳ ಹಂಗೆ ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ ಯೋಜನೆ ಜಾರಿಯಲ್ಲಿದ್ದು ರಾಷ್ಟೀಕೃತ ಹಂಗೆ ಗ್ರಾಮೀಣ ಬ್ಯಾಂಕ್ನಲ್ಲಿ ಹೆಚ್ಚುತ್ತೇಳ್ರೆ 5 ಲಕ್ಷ ರೂಪಾಯಿ ಸಾಲ ತಕ್ಕೊಂಡು ಸರಿಯಾಗಿ ಕಟ್ಟುತ್ತಿರುವ ಉದ್ದಿಮೆದಾರರ ಹಂಗೆ ಕುಶಲಕರ್ಮಿಗ ಈ ಯೋಜನೆಯನ್ನು ಉಪಯೋಗ ಪಡ್ಕೊಳ್ಳಿಕ್ಕೆ ಅಕ್ಟೋಬರ್ 9-23 ಮುಟ್ಟ ಅರ್ಜಿ ನಮೂನೆಯನ್ನು ಕಚೇರಿಯಿಂದ ತಕ್ಕೊಂಡು ತುಂಬಿಸಿ ಬ್ಯಾಂಕ್ ವ್ಯವಸ್ಥಾಪಕರನ್ನು ದೃಢೀಕರಿಸಿ ಕೊಡಕು. ಜಾಸ್ತಿ ಮಾಹಿತಿ ಬೇಕಾದರೆ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕಾ ಕಚೇರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಯ್ನೂರು ರಸ್ತೆ ಮಡಿಕೇರಿ ಇವರನ್ನ ಸಂಪರ್ಕಿಸಕ. ಇಲ್ಲಿಗೆ ಸುದ್ದಿ ಚಂಪೆ ಮುಕ್ತ.
1: ಸುದ್ದಿ ಚಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
8: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
7: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
10: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
8: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
4: ಮಮ್ಮಿ, ನಿಮ್ ಹಳೆ ಚಿನ್ನಾಭರಣಗಳ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ. ನನ್ ಮದ್ವೆಗೂ ಇದೇ ತರ ತಗೊಳ್ವಾ?
5: ನನ್ ಕಾಲದ ಡಿಸೈನ್ಸ್ ನನಗೆ ಹಳೇದನ್ಸುತ್ತೆ ಕಣಮ್ಮ. ನಿನ್ ಮದ್ವೆಗೆ ಸಾಂಪ್ರದಾಯಿಕ ಶೈಲಿ ಜೊತೆಗೆ ಈಗಿನ ಟ್ರೆಂಡಿ ಲುಕ್ ಇರೋ ಚಿನ್ನಾಭರಣ ಬೇಕು.
4: ಹೌದು, ಇವೆಲ್ಲ ಒಟ್ಟಿಗೆ ಎಲ್ಲಿ ಸಿಗುತ್ತೆ?
5: ನಾನು ಮುಳಿಯಾದಲ್ಲೇ ತಗೊಂಡಿದ್ದು, ಅಲ್ಲೇ ತಗೊಳ್ಳೋಣ. ಅಕ್ಟೋಬರ್ 11 November 11 ಮುಳಿಯಾ ಚಿನ್ನೋತ್ಸವ ಇದೆ. ಈ ಸಲದ ವಿಶೇಷ ಲೋವೆಸ್ಟ್ ಮೇಕಿಂಗ್ ಚಾರ್ಜ್, ಯುನಿಕ್ ಡಿಸೈನ್ಸ್, ಮೇಕಿಂಗ್ ಚಾರ್ಜ್ 6% ಇಂದ ಪ್ರಾರಂಭ.
4: ವಾವ್, ಸೂಪರ್.
5: ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಕೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
8: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ.

0: ಸುದ್ದಿರ ವಿವರ. ಮಡಿಕೇರಿ ದಸರಾ ಜನೋತ್ಸವತ್ರ ಮುಖ್ಯ ಭಾಗವಾನ ಕಾಫಿ ದಸರಕ್ಕೆ ನಾಳೆ 24 ಗಂಟೆಗೆ ಕಲಾ ಸಂಭ್ರಮ ಸಭಾಬಾಡಲು ಮಡಿಕೇರಿ ಕ್ಷೇತ್ರ ಶಾಸಕಗಳನ್ನು ಡಾಕ್ಟರ್ ಮಂತರ್ಗೌಡ ಅವು ಮೊಳಿಯಿಡುವ. ಒಟ್ಟು 54 ಅಂಗಡಿಲಿ ಕಾಫಿ ಉತ್ಪನ್ನತ್ರ ಪ್ರದರ್ಶನ ಪಿಂಜ ಮಾರಾಟ ನಡಪ. 14 ಬೈಟ್ 10 ಗಂಟೆಗತ್ತನೆ ಸಾರ್ವಜನಿಕ ಅಂಗಡಿಲಿ ನೋಟೋಕ ಪಿಂಜ ಕಾಫಿ ಉತ್ಪನ್ನತನ ಅಡ್ತವಕ್ಕೆ ಅವಕಾಶ ಮಾಡಿಕೊಡ್ತಿತ್ತು. ಈ ನೇರತ್ತು ಮಡಿಕೇರಿ ನಗರತ್ರ ಮನಾರ ಕಾತವ ಸುಮಾರು 60 ಪೌರ ಕಾರ್ಮಿಕಗಳ ಪಿಂಜ 14 ನಡುಪ ಕಾರ್ಬಾರ್ಲು ಸಾಧಕ 13 ಕಾಫಿ ಕೃಷಿಕಗಳ ತಮ್ಮಾನ ಮಾಡುವ. ಅಲ್ಲತೆ 8 ವಿಭಾಗದಲ್ಲೂ ಕಾಫಿ ತೀನಿರ ಪೈಪೋಟಿನ ಬೆಚ್ಚಿತ್ತಂದು ಕಾಫಿ ದಸರಾ ಸಂಚಾಲಕ ಅನಿಲ್ ಎಚ್ ಟಿ ಅವು ಅರಚಿಟ್ಟಿತ್ತು. ಬಪ್ಪ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದನ ಜಿಲ್ಲಾಡಳಿತತ್ರ ಆದ ಮೇಲೆ ಮಡಿಕೇರಿ ಪೊಲೀಸ್ ಕವಾಯತ್ ಪರಂಬಲು ನಡೆಸುವಕ್ಕೆ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರ್ ಎಂಗಡ ಕೊರವು ಕಾರ್ಯಕ್ಕೆ ನಡೆದ ಮುಪ್ಪಡೆ ಸಭೆಯಲ್ಲಿ ತೀರ್ಮಾನ ಮಾಡಿಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ಕನ್ನಡ ರಾಜ್ಯೋತ್ಸವತ್ನ ಅರ್ಥಪೂರ್ಣವಾಯಿತು ನಡೆಸುವಕ್ಕೆ ಎಲ್ಲ ಇಲಾಖೆ ಅಧಿಕಾರಿಯ ಕೈಕೂಟೊಂದು ನಿರ್ದೇಶನ ಕೊಡ್ತದಲ್ಲತೆ ಮೆರವಣಿಗೆ ಸ್ಕ್ವಾಡನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ಪುತ್ತಳಿಂಜ ಪೊರಟಿತ್ತು ಕಾಲೇಜಿ ರೋಡ್ ಕಾಲೆ ಜಿಲ್ಲಾ ಪೊಲೀಸ್ ಕವಾಯತ್ ಪರಂಬಕ್ಕೆ ಎತ್ತೊಂದು ಎಣಿಸಿ ಎಲ್ಲ ಸರ್ಕಾರಿ ಇಲಾಖೆಕರ ಸರ್ಕಾರತ್ರ ಗ್ಯಾರಂಟಿ ಯೋಜನೆ ಮಾಹಿತಿರ ಅರಿವು ಕೊಡಪ ಶಬ್ದ ಚಿತ್ರ ಮಾಡೋಣ ಅವು ಎಣಿಸಿ. ಈ ನೇರತ್ತು ಹೆಚ್ಚುವರಿ ಜಿಲ್ಲಾಧಿಕಾರಿ ನಿರಂಜನ ಸ್ಕೌಟ್ ಅಂಡ್ ಗೈಡ್ಸ್ರ ಪ್ರಧಾನ ಆಯುಕ್ತಗಳನ್ನು ಬೇಬಿ ಮ್ಯಾಥ್ಯೂ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚತ್ತು. ಭಾರತೀಯ ಭೂಸೇನೆಯಲ್ಲಿ ಕ್ಯಾಪ್ಟನ್ ಆಯಿತು ಚಾಕ್ರಿ ಮಾಡಿ ನಿಂಜ ಕುಕ್ಲೂರು ಗ್ರಾಮತ್ರ ಸರಣ್ಯ ರಾವ್ ಎಚ್ ಅಯ್ಯಂಗ ಮೇಜರ್ ಆಯಿತು ಬಡ್ತಿ ಪಡೆದಿತ್ತು. ರಾಜಸ್ಥಾನತ್ರ ಜೈಸಲ್ಮೇರರ ಆರ್ಮರ್ಡ್ ವರ್ಕ್ಶಾಪ್ಲ ಚಾಕ್ರಿ ಮಾಡಿಯನ್ರುಳ್ಳ ಇವು ಕುಕ್ಲೂರು ಗ್ರಾಮತ್ರ ಹರೀಶ್ ರಾವ್ ಎಸ್ ಪಿಂಜ ಉಪಾದ್ರಿ ಮೈಥಿಲಿ ರಾವ್ ಅಯ್ಯಂಗಡ ಮೋವ. ಕೊಡಗು ಗೌಡ ಪಿಂಜ ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಬಾಸಿಕ ಗೌಡಂಗಕ್ಕೆ ಪೂಜಾರಿ ಮಣ್ಣಪ್ಪ ಅವು ಮಾದರಿ ಆಯ್ತುಂಡು. ಅಪರೂಪ ವ್ಯಕ್ತಿತ್ವತ್ರ ಅವು ಸಮಾಜತ್ರ ಅಭಿವೃದ್ಧಿ ಕಾಯಿತು ಇರ್ಲು ಪೌಲು ನೈಚ ಭೀಷ್ಮ ಅಂದು ಬೆದನು ಹೊಡಿತು. ಅರೆಬಾಸೆ ಅಕಾಡೆಮಿಕಾರ ಅಯ್ಯಂಗ ಜ್ಞಾನ ಮಾಡಿಯಂಡು ಸ್ಮರಣ ಕಾರ್ಬಾರ ನಡೆತನಾಂಡ ಮೂಲಕ ಬೋರೆ ಬೋರೆ ಸಂಘ ಸಂಸ್ಥೆಗೆ ಮಾದರಿ ಆಯ್ತು ಎಂದು ಅರೆಭಾಷೆ ಜನಾಂಗತ್ರ ಪೆರಿಯ ವ್ಯಕ್ತಿ 97 ಬೈತರ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ ಅವು ಅಭಿಪ್ರಾಯಪಟ್ಟತ್ತು. ಬೆಂಗಳೂರ ಚೌಡೇಶ್ವರಿ ನಗರತ್ರ ಪೂಜಾರಿ ಮಣ್ಣಪ್ಪ ಲಾಯರ್ ಲೇಔಟ್ರ ಕೊಡಗು ಪಿಂಜ ದಕ್ಷಿಣ ಕನ್ನಡ ಗೌಡ ಸಮಾಜತ್ರ ನಮ್ಮನೆ ಸಾಂಸ್ಕೃತಿಕ ಕಲಾ ಕೇಂದ್ರದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಕೊಡಗು ಅಲ್ಲತೆ ದಕ್ಷಿಣ ಕನ್ನಡ ಗೌಡ ಸಮಾಜತ್ರ ನಮ್ಮನೆ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಸ್ಮರಣ ಕಾರ್ಬಾರಕ್ಕೆ ಮೊಳಿಯಿಟ್ಟಿತ್ತು ಅವು ತಕ್ಪರ್ಂದತ್ತು. ಇನ್ನೂರು ಮುಖ್ಯ ಬಿಂದುವಾಯಿತು ಕೂಡಿ ಆಡಿ ತಿಂಜ ಪೆರಿಯ ಅರೆಭಾಷರ ಸಾಹಿತಿ ಒದ್ದೇಟಿ ಭವಾನಿ ಶಂಕರ್ ಅವು ತಕ್ಪರ್ಂದಿತ್ತು. ಸರಳ ಸಜ್ಜನಿಕೆರ ವಕೀಲಂಗಳನ್ನು ಪೂಜಾರಿ ಮಣ್ಣಪ್ಪನಂಗಡ ಸಾಹಿತ್ಯ ಸಂಸ್ಕೃತಿ ಪಿಂಜ ಅರೆಭಾಷಿಕ ಜನಾಂಗತ್ರ ಅಭಿವೃದ್ಧಿ ಕಾಯಿತ ನೈಚಾಂಡ ಬಗ್ಗೆ ತಕ್ಕ ಪರಂದತ್ತು. ಪೆರಿಯ ಹಾಕಿ ಕಳಿಕಾರ್ತಿ ಪಿಂಜ ತರಬೇತುದಾರಗಳನ್ನು ಸೋಮರ್ಪೇಟೆ ತಾಲೂಕರ ಆಲೂರು ಸಿದ್ದಾಪುರ ಮೆಣಸ ಗ್ರಾಮತ್ರ ದೇವರಾಜಮ್ಮ ಅಯ್ಯಂಗಕ್ಕೆ ಕ್ರೀಡಾ ಕ್ಷೇತ್ರತ್ರ ಸಾಧನೆ ಕಾಯ್ತು. ಪ್ರತಿಷ್ಠಿತ ನಾಡೋಜ ಕಮಲಾ ಹಂಪನ ರಾಜ್ಯ ಪ್ರಶಸ್ತಿ ಕಟ್ಟಿತು. ಇಕ್ಕಾಯ್ತು ಬೆಂಗಳೂರಲ್ಲಿ ನಡೆದ ರಾಜ್ಯ ಜನಪದ ಪರಿಷತ್ರ ಮಹಿಳಾ ಸಮ್ಮೇಳನದಲ್ಲಿ ರಾಜ್ಯ ವಿಧಾನ ಪರಿಷತ್ರ ಉಪಸಭಾಪತಿ ಅಲ್ಲತೆ ಚಲನಚಿತ್ರ ನಟಿ ಉಮಾಶ್ರೀ ಅವು ಪ್ರಶಸ್ತಿ ಕೊಡ್ತಿತ್ತು ತಮ್ಮಾನ ಮಾಡಿಚಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಆದನೆಯಲ್ಲಿ ಪರ್ಪಲ್ ಫಾರ್ಮ್ ರೆಸಾರ್ಟ್ ಪಿಂಜ ಸ್ಪಾ ಕುಶಾಲನಗರ ಇಲ್ಲಿ ನಾಳೆ ಪೊಲಾಕ ಪತ್ತಾಲಿಂಜ ಮಧ್ಯಾಹ್ನ 1 ಗಂಟೆಗತ್ತನೆ ನೇರ ಸಂದರ್ಶನ ನಡಪ. ಈ ಸಂದರ್ಶನದಲ್ಲಿ ಸಂಸ್ಥೆಯ ತಂಗಡಲ್ಲಿ ಖಾಲಿ ಉಳ್ಳ ಚಾಕ್ರಿನ ಭರ್ತಿ ಮಾಡ್ಯವ. SLC PUC ಡಿಗ್ರಿ ಪಿಂಜ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಮಾಣಂಗ ತಂಗಡ ಮೂಲ ದಾಖಲಾತಿಯೊಡೆ ಕೂಡಿಯಾಡಲೊಂದು ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥವು ಅರಿಚಿಟ್ಟಿತ್ತು. ವಿರಾಜಪೇಟೆ ಕೊಡವ ಸಮಾಜ ಪಿಂಜ ಲಯನ್ಸ್ ಕ್ಲಬ್ ವಿರಾಜಪೇಟೆ ಇಂಗಡ ಕೂಟಾದ ಮೇಲೆ ಬಣ್ಣ ಹೃದಯ ತಪಾಸಣಾ ಶಿಬಿರ ಇದೇ ತಿಂಗಳ 14 ವಿರಾಜಪೇಟೆ ಕೊಡವ ಸಮಾಜತ್ರ ಸಭಾಬಾಡಿ ನಡಪ. ಬ್ಯಾಂಗ್ಳೂರ ಶ್ರೀ ನಾರಾಯಣ ಹೃದಯತ್ರ ಪೆದಪೋನ ತಜ್ಞಂಗ ಈ ಶಿಬಿರತ್ಲು ಕೂಡಿಯಾಡುವ. ಸಾರ್ವಜನಿಕಂಗ ಅರ ಕಣಕಲು ಬಂದಿತ್ತು ಈ ಶಿಬಿರತ್ರ ಉಪಯೋಗ ಪಡೆದವನೊಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಇಲ್ಲಿಕ್ಕೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ ಕಂಪನಕ FM 103.1 ಮೆಗಾಹರ್ಟ್ಸ್. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:34 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
1: ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
0: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕೆಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸುಪ್ರೀಂಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕಿದೆ. ನ್ಯಾಯಾಲಯವು ಅವರ ಅಹವಾಲುಗಳನ್ನು ಆಲಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಸಿಗಬೇಕಾದ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಸಭೆ ನಡೆಸುವಂತೆ ಐಎನ್ಡಿಐ ಮೈತ್ರಿಕೂಟ ಮಾಡಿದ ಮನವಿಗೆ ಪ್ರತಿಕ್ರಿಯಿಸಿದ ಅವರು, ಭೇಟಿಗೆ ಅವಕಾಶ ಕೋರಿ ಹಿಂದಿನ ದಿನ ತಮಗೆ ಪತ್ರ ಬಂದಿತ್ತು ಮತ್ತು ತಾವು ಅವರನ್ನು ಭೇಟಿಯಾಗಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅದಕ್ಕೆ ಉತ್ತರಿಸಿದ್ದಾಗಿ ತಿಳಿಸಿದರು. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ ಸಿಬಿಡಿ ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ದೆಹಲಿ ಪೊಲೀಸ್ ಆಯುಕ್ತ ಅನುರಾಗ್ ಕುಮಾರ್ ಹೊರಡಿಸಿರುವ ಆದೇಶದಂತೆ ಜಂತರ್ ಮಂತರ್ ಅನ್ನು ಅಧಿಕೃತ ಪ್ರತಿಭಟನಾ ಸ್ಥಳಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ನಾಗರಿಕರ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸುವ ಹಕ್ಕನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಪರ್ಯಾಯ ಸ್ಥಳಗಳನ್ನು ಗುರುತಿಸಲು ಕೇಂದ್ರ ಗೃಹ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕೆಲಸವು ಹಣಕಾಸು ಮತ್ತು ವಿತ್ತೀಯ ನೀತಿಗಳಿಗೆ ಸೈದ್ಧಾಂತಿಕ ಆಧಾರವನ್ನು ಬಲಪಡಿಸಿದೆ. ಅಲ್ಲದೆ ಆರ್ಥಿಕ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಸುಧಾರಿಸಿದೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಹೇಳಿದೆ. ರಾಬರ್ಟ್ ಇ ಹಾಲ್ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೈಕೆಲ್ ವುಡ್ಫೋರ್ಡ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಪ್ರಶಸ್ತಿಯು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಪ್ರಶಸ್ತಿಯನ್ನು ಹೊಂದಿದೆ. ಇದನ್ನು ಇಬ್ಬರು ಪ್ರಶಸ್ತಿ ವಿಜೇತರು ಸಮಾನವಾಗಿ ಹಂಚಿಕೊಳ್ಳಲಿದ್ದಾರೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹಾಗೂ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಅಗತ್ಯಗಳ ಗಣನೀಯ ಭಾಗವನ್ನು ಈಗ ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು. ಸೈನಿಕರಿಗೆ ಉತ್ತಮ ಆಹಾರ, ಸೂಕ್ತ ಉಪಕರಣಗಳು, ಗುಣಮಟ್ಟದ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದರಿಂದ ಅವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶದ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೆಹಲಿ ಸಮಾವೇಶ 2026 ಉದ್ದೇಶಿಸಿ

0: ಮಾತನಾಡಿದ ಅವರು, ಯುವ ಜನಸಂಖ್ಯೆಯು ಭಾರತದ ಪ್ರಮುಖ ಶಕ್ತಿಯಾಗಿದೆ. ದೇಶದ ಜನಸಂಖ್ಯೆಯ ಸರಾಸರಿ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ಇದೆ ಮತ್ತು ಮುಂದಿನ 3 ದಶಕಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2047ರ ವೇಳೆಗೆ ಭಾರತದ ಆರ್ಥಿಕತೆಯು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ತಲುಪಲಿದೆ. ಯುವಕರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯವು ಅವರನ್ನು ಭಾರತದ ಅಭಿವೃದ್ಧಿಯ ಉತ್ತರಾಧಿಕಾರಿಗಳನ್ನಾಗಿ ಮಾತ್ರವಲ್ಲದೆ ಭಾರತವನ್ನು ಸಮೃದ್ಧಿಯ ಭವಿಷ್ಯದತ್ತ ಕೊಂಡೊಯ್ಯುವ ರೂವಾರಿಗಳನ್ನಾಗಿಯೂ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019ರ ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026ಕ್ಕೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಉತ್ಸವ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ರಾಜಕೀಯ ಉದ್ವಿಗ್ನತೆ, ಸಂಘರ್ಷ ಮತ್ತು ಅನಿಶ್ಚಿತತೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಂವಾದ, ಪರಸ್ಪರ ನಂಬಿಕೆ ಹಾಗೂ ಜಾಗತಿಕ ಸಾಮರಸ್ಯ ಬೆಳೆಸುವಲ್ಲಿ ಸಂಸ್ಕೃತಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. 3 ದಿನಗಳ ಉತ್ಸವದಲ್ಲಿ 10 ನಾಟಕ ತಂಡಗಳು 11 ನಾಟಕಗಳನ್ನು ಪ್ರದರ್ಶಿಸಲಿವೆ. ದೆಹಲಿಯ ರಾಷ್ಟೀಯ ನಾಟಕ ಶಾಲೆಯ ಅಭಿಮಂಚ್ ಸಭಾಂಗಣ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ರಾಷ್ಟೀಯ ನಾಟಕ ಶಾಲೆಯ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ತಿಳಿಸಿದ್ದಾರೆ. ಭಾರತ, ಥಾಯ್ಲೆಂಡ್, ಇಂಡೋನೇಷ್ಯಾ, ರಷ್ಯಾ, ವಿಯೆಟ್ನಾಂ, ಇರಾನ್, ದಕ್ಷಿಣ ಆಫ್ರಿಕಾ, ಕಜಕಸ್ತಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ದೇಶಗಳ ಕಲಾವಿದರು ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಚಿಕಿತ್ಸೆಯ ಅಂದಾಜು ವೆಚ್ಚ ತಿಳಿದುಕೊಳ್ಳಲು, ವೈದ್ಯಕೀಯ ಖರ್ಚುಗಳನ್ನು ಯೋಜಿಸಿಕೊಳ್ಳಲು ಹಾಗೂ ಸೂಕ್ತ ಆರೋಗ್ಯ ಸೇವೆ ಆಯ್ಕೆ ಮಾಡಿಕೊಳ್ಳಲು ದರಗಳ ಪ್ರದರ್ಶನ ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದು ಪುಣ್ಯ ಸಲೀಲಾ ಶ್ರೀವಾತ್ಸವ ತಿಳಿಸಿದ್ದಾರೆ. 2047ರ ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಪರಿಸರ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಗಳ ಕೊಡುಗೆಯನ್ನು ಶ್ಲಾಘಿಸಿದರು. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ

ಈ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಇಂಡಿಯನ್ ಫುಟ್ಬಾಲ್ ಲೀಗ್ ಐಎಫ್ಎಲ್ ಪಂದ್ಯಾವಳಿಯ 14ನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಾಗಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇಹಾಲ್, ಮೈಕಲ್ ವುಡ್ಫೋರ್ಡ್ ಅವರಿಗೆ 2026ರ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026ಕ್ಕೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 7:45:35.

0: ಹಬ್ಬ ಹಬ್ಬ ಪ್ರೀತಿಯ ಗೆಳತಿಯರೇ, ನಾಳೆ ರಾತ್ರಿ 8 ಗಂಟೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕಿನ ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಬಾಯಂದು ಕರೆಯುವೆನು ಚಾಮುಂಡೇಶ್ವರಿ.
0: ಸಮಯ ಮತ್ತೊಮ್ಮೆ ನಾಳೆ ರಾತ್ರಿ 8 ಗಂಟೆಗೆ.
1: ಕರುಣಾಳು ಕಾಪಾಡು ಅಂಬಿಕೆ, ನಿನ್ನ ಜಗವೆಲ್ಲ ಪೊರೆಯುವ ಚಂಡಿಗೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇದು ದಸರಾ ವಿಶೇಷ. ಗೆಳತಿಯರೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

0: ಆಗ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ

ಗೆಳತಿಯರೇ, ಪತ್ರ ಬರೀತೀರಲ್ಲ? ಶ್ರೋತೃಗಳೇ, ಈಗ ಸಮಯ 7:57:59. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜಿಪಿ ರಾಜರತ್ನಂ ಅವರ ರಚನೆಯ ಒಂದು ಭಾವಗೀತೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ,
1: ಅಯ್ಯೋ ಸುಮ್ಕಿರವು,
0: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ, ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ
1: ಈ ಮೊಬೈಲ್ ನಲ್ಲೇ.

0: ಓದ್ಲಿಕ್ಕೆಲ್ಲ ಬರ್ತದವೋ ಅದನ್ನು ಓದ್ತಾ ಇದ್ದೀನಿ.
1: ಪ್ರೀತಿಯ ಶ್ರೋತೃಗಳೇ, ನೈದಿಲೆ ಗಾದೆ ಘಮ ಈ ಕಾರ್ಯಕ್ರಮಕ್ಕಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಈ ಎರಡು ಗಾದೆಗಳ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ಕಿವಿ ಮಾತಾಗಿ ಪತ್ರದಲ್ಲಿ ಬರೆದು ನಿಲಯದ ನಿರ್ದೇಶಕರು ನೈದಿಲೆ ಗಾದೆ ಘಮ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಕೊಡಗು ಜಿಲ್ಲೆ ಪಿನ್ಕೋಡ್ ಸಂಖ್ಯೆ 571201.
2: ಚೆಲ್ಲಿದರು ಮಲ್ಲಿಗೆಯ ಬಾಣ ಸುಗರಿ ಮೇಲೆ.
1: ಪತ್ರಗಳು ತಲುಪಲು ಕಡೆಯ ದಿನಾಂಕ ಅಕ್ಟೋಬರ್ 17. ಶ್ರೋತೃಗಳೇ, ಪತ್ರ ಬರೀತಿರಲ್ಲ
3: ಶ್ರೋತೃಗಳೇ? ಇನ್ನು ಮುಂದೆ ಕೇಳೋಣ ಎಂ ಗೋಪಾಲಕೃಷ್ಣ ಅಡಿಗರ ರಚನೆಯ ಜಾನಪದ ಗೀತೆ, ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ದೀರಿ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಯುವವಾಣಿ ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತಿನ ಯುವವಾಣಿಗೆ ಸ್ವಾಗತ, ಸುಸ್ವಾಗತ. ಇಂದು ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ಎಂ ಶಕುಂತಲಾ.
2: ಯುವ ಸ್ನೇಹಿತರೇ, ಇಂದಿನ ಯುವಲಹರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಭಾನುವಾರ ಸಂಜೆಯ ಸಮಯ, ಸಂಜೆಯ ಸಮಯ ಏನಿರುತ್ತೆ ಕೆಲಸ ನಮ್ಮ ಯುವ ಸ್ನೇಹಿತರಿಗೆ? ಒಂದು ಸುತ್ತು ಸುತ್ತಾಡುವಂತಹ ಸಮಯ. ಹೌದಲ್ಲ, ಇಬ್ಬನಿಗಳ ನಗರ, ಮಂಜಿನ ನಗರಿ, ನಮ್ಮ ಹೆಮ್ಮೆಯ ಕೊಡಗಿನ ಮಡಿಕೇರಿಯನ್ನ ನೋಡ್ಲಿಕ್ಕೆ ಅಂತ ದೂರ ದೂರದ ಪ್ರದೇಶಗಳಿಂದ ಬರ್ತಾ ಇರುವಾಗ ನಾವ್ಯಾಕೆ ಮನೆಯಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಹಲವರ ಅಭಿಪ್ರಾಯ. ನಮ್ಮ ಯುವ ಸ್ನೇಹಿತರಿಗೋಸ್ಕರ ಒಂದು ಗೀತೆ

ಸುಂದರವಾದಂತಹ ಗೀತೆಯನ್ನಂತೂ ಕೇಳಾಯ್ತು. ಈಗ ಮಾತಿನ ಸಮಯ. ಯುವ ಸ್ನೇಹಿತರೆ, ಯುವಕರು ಅಂತ ಅಂದಾಗ ಒಂದು ಆಸೆ, ಕನಸು ಎಲ್ಲವೂ ಕೂಡ ಉತ್ಸಾಹ, ಉಲ್ಲಾಸದ ದೋಣಿಯಲ್ಲಿ ತೇಲ್ತಾ ಇರುತ್ತೆ. ಆ ಒಂದು ತೇಲುವಂತಹ ಕ್ಷಣಗಳಲ್ಲಿ ತಾಳ್ಮೆ, ಸಹನೆ ಅನ್ನೋದು ಮಾಯ ಆಗಿರುತ್ತೆ. ಉದಾಹರಣೆಗೆ, ಬೈಕ್ ಸವಾರಿ ಮಾಡುವಾಗ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದು ಒಂದು ಸಣ್ಣ ಜ್ಞಾನ. ಈ ಸಣ್ಣ ಜ್ಞಾನವನ್ನ ಒಂದು ವೇಳೆ ಮರೆತರೆ ಏನಾಗಬಹುದು? ನಮ್ಮ ಕನಸುಗಳು ನುಚ್ಚು ನೂರಾಗುತ್ತೆ, ನಮ್ಮ ಹೆತ್ತವರು ಕಣ್ಣೀರಾಗ್ತಾರೆ. ನಮ್ಮ ಹೆತ್ತವರಿಗೆ ನಮ್ಮ ಬಗ್ಗೆ ನೂರಾರು ಕನಸುಗಳಿರುತ್ತೆ. ಆ ಕನಸುಗಳಲ್ಲಿ ಅವಲಂಬಿತರು ಅಂತ ಬಂದಾಗ ನನ್ನ ತಂಗಿ, ತಮ್ಮ ಎಲ್ಲರೂ ಕೂಡ ನನ್ನನ್ನೇ ನಂಬಿರ್ತಾರೆ. ಆಗ ನಾವು ಕನಸಿನ ದೋಣಿಯಲ್ಲಿ ಸಾಕ್ತಾ ಸಾಕ್ತಾ ಸಾಕ್ತಾ ಇವುಗಳನ್ನೆಲ್ಲ ಮರೆಯುವುದು ಸಹಜ. ಆದರೆ ನಮ್ಮ ಕೆಲವು ಯುವ ಸ್ನೇಹಿತರು ಪರೀಕ್ಷೆಗಳನ್ನ ಬರೀಬೇಕು ಅನ್ನುವಂತಹ ಕನಸು. ನಮ್ಮ ಕೊಡಗು ಸೈನಿಕರ ನಾಡು ಅಲ್ವಾ? ಈ ಸೈನಿಕರ ನಾಡಿನಲ್ಲಿ ಹುಟ್ಟೋದೇ ಒಂದು ಪುಣ್ಯದ ಸಂಗತಿ. ಈ ಪುಣ್ಯದ ಸಂಗತಿಯಲ್ಲಿ ನಾವು ಬಹಳ ಹುಷಾರಾಗಿ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಅಂದ್ರೆ ನಮ್ಮ ನೆಲದ ಸಂಸ್ಕೃತಿ ನಮ್ಮ ಉಸಿರಿನಲ್ಲಿ, ನಮ್ಮ ಒಂದೊಂದು ಹನಿ ರಕ್ತದಲ್ಲೂ ಕೂಡ ಧೈರ್ಯ, ಕೆಚ್ಚೆದೆ ಎಲ್ಲವೂ ಕೂಡ ಅಡಗಿರುತ್ತೆ. ಅದನ್ನ ಅಸ್ತ್ರವಾಗಿ ಬಳಸ್ಕೊಂಡು ದೇಶ ಕಾಯುವಂತಹ ಯೋಧನಾಗಿ ಜಾಯಿನ್ ಆಗಬೇಕು ಅಂತ ಅಂದ್ರೆ ಶ್ರಮ ಪಡಬೇಕು. ನಮ್ಮ ಹಲವಾರು ಕನಸುಗಳನ್ನ ತ್ಯಾಗ ಮಾಡಬೇಕಾಗತ್ತೆ. ಆಗ ನಾವು ಗುರಿಯನ್ನ ತಲುಪಬಹುದು. ಇದು ಒಂದು ವಿಶೇಷವಾದಂತಹ ಸಂಗತಿ. ಮಾತು ಸಾಕು, ಮತ್ತೊಂದು ಗೀತೆಯನ್ನ ಹಾಕಿ ಅಂತ ಹೇಳ್ತಾ ಇದ್ದೀರಲ್ಲ, ಬನ್ನಿ ಫ್ರೆಂಡ್ಸ್, ಕೇಳಿ ಬರೋಣ.

ಈಗ ಬೈಕ್ ವಿಷಯದಲ್ಲಿ ನಾವು ಮಾತನಾಡ್ತಿದ್ವಿ, ಅದರಲ್ಲಿ ಸ್ವಲ್ಪ ಸಂಚಾರಿ ನಿಯಮಗಳು ಕೂಡ ಚರ್ಚೆ ಆಯ್ತು. ಹೌದಲ್ಲ, ಈಗ ನಮ್ಮಲ್ಲಿ ಬೈಕ್ ಇದೆ, ಬೈಕ್ ಇಲ್ಲದವರು ಅಪ್ಪ ಅಮ್ಮನಿಗೆ ಒತ್ತಾಯ ಮಾಡಿ ಬೈಕ್ ಬೇಕೇ ಬೇಕು ಅಂತ ಬೇಡಿಕೆ ಇಡೋದು ಸಹಜ. ಅಪ್ಪ ಅಮ್ಮ ಏನ್ ಹೇಳ್ತಾರೆ, ನೋಡು ನೀನಿನ್ನು ಚಿಕ್ಕವನು, ಬೈಕ್ ತೆಕ್ಕೊಡೋದಿಕ್ ಸಾಧ್ಯ ಇಲ್ಲ, ಏನಾದ್ರೂ ಬಿದ್ದು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗತಿ ಏನು ಅಂತ ಮನೆಯಲ್ಲಿ ಸೀರಿಯಸ್ ಆದಂತಹ ಯೋಚನೆ. ಅಪ್ಪ ಆಗ್ಬಹುದು, ಅಮ್ಮ ಆಗ್ಬಹುದು, ಇನ್ನು ಮಗಳಾದ್ರೆ ನೋಡು ಮಗಳೇ, ನೀನಿನ್ನು ಚಿಕ್ಕವಳು, ಬಾಳಿ ಬದುಕಬೇಕಾದವಳು. ಅದಕ್ಕೆ ನಾವೇನು ಹೇಳ್ತೀವಿ, ಅಯ್ಯೋ ಅಪ್ಪ ನಿನಗೆ ಆ ಚಿಂತೆನೆ ಬೇಡ, ನಾನು ಹುಷಾರಾಗಿ ಓಡಿಸ್ಬೇಕಷ್ಟೇ, ನೀನ್ ತೆಕ್ಕೊಡ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ಇಟ್ಟಾಗ ಅಪ್ಪ ಅಮ್ಮ ಏನನ್ನು ಯೋಚನೆ ಮಾಡಬಹುದು, ಹಣ ಇದೆಯಾ ತೆಗೆದುಕೊಡ್ಲಿಕ್ಕೆ ಅಂತ ಯೋಚನೆ ಮಾಡೋದು. ಎರಡನೆಯದು, ಹಣ ಇದ್ದವರು ಬೈಕನ್ನ ತೆಗೆದುಕೊಟ್ರೆ, ಸ್ಕೂಟರ್ ಅನ್ನ ತೆಗೆದುಕೊಟ್ರೆ ಹೇಗೆ ಓಡಿಸ್ತಾನೆ ಅನ್ನೋದು ಒಂದು. ಇನ್ನು ಕೆಲವರು ಇರ್ತಾರೆ, ನೋಡ ಇರೋನೊಬ್ಬನೇ ಮಗ, ಆರಾಮಾಗಿ ಓಡಿಸು, ಬಿಂದಾಸಾಗಿರು, ನಿನಗೇನು ಆಸೆ ನಾನು ತೀರಿಸ್ಕೊಡ್ತೀನಿ ಅಂತ ಅಪ್ಪ ಧೈರ್ಯ ಕೊಡೋದು ಇದೆ. ಇವೆಲ್ಲದರ ಹಿಂದೆ ಒಂದು ಯುವಶಕ್ತಿ ಇದೆ, ಆ ಯುವಶಕ್ತಿಯಲ್ಲಿ ಜವಾಬ್ದಾರಿ, ಕರ್ತವ್ಯ ಎಲ್ಲವೂ ಕೂಡ ಇರುತ್ತೆ. ಅದನ್ನ ನಾವು ಹೆಚ್ಚು ಹೆಚ್ಚು ಯೋಚನೆಯನ್ನ ಮಾಡಬೇಕು. ಅಪ್ಪ ಅಮ್ಮ ಬೈಕನ್ನ ಕೊಡಿಸ್ತಾರೆ, ಕಾರನ್ನ ಕೊಡಿಸ್ತಾರೆ, ನಾವು ಹೇಗೆ ಚಾಲನೆಯನ್ನ ಮಾಡಬೇಕು? ನಮಗೆ ಸಂಚಾರಿ ನಿಯಮದ ಪ್ರಕಾರ ಗಾಡಿಯನ್ನ ಅಂದ್ರೆ ಡ್ರೈವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ, ಅರ್ಹತೆ ಇದೆಯಾ ಅಂತ ನಾವು ಯೋಚನೆ ಮಾಡ್ತೀವ? ಖಂಡಿತ ಯೋಚನೆ ಮಾಡಲ್ಲ. ನನ್ನ ಆಸೆ ಏನು, ಬೈಕ್ ಓಡಿಸ್ಬೇಕು, ಕಾರ್ ಓಡಿಸ್ಬೇಕು, ಸ್ಕೂಟರ್ ಓಡಿಸ್ಬೇಕು ಅಲ್ವಾ? ಇನ್ನು ಕೆಲವು ಅಪ್ಪ ಅಮ್ಮಂದಿರು ಇರ್ತಾರೆ, ಅವರು ಮಗ ಅಥವಾ ಮಗಳು ಒಂದು ಒಳ್ಳೆಯ ಹುದ್ದೆಯನ್ನ

ಸೇರಬೇಕು, ಸಮಾಜ ಸೇವೆಯನ್ನು ಮಾಡಬೇಕು, ಬಡ ಜನರಿಗೆ ಸಹಾಯವನ್ನು ಮಾಡಬೇಕು ಅಂತ ಕನಸನ್ನು ಕೂಡ ಇಟ್ಕೊಂಡಿರ್ತಾರೆ. ಇದು ಸಹಜ ಅಲ್ವಾ? ಒಬ್ಬ ಅನಾರೋಗ್ಯ ಪೀಡಿತನಿಗೆ ಸಹಾಯವನ್ನು ಮಾಡುವಂತಹದ್ದು ಕೂಡ ಒಂದು ಸಮಾಜ ಸೇವೆಯೇ. ನಮ್ಮ ಪರಿಶ್ರಮದಲ್ಲಿ ಬಂದಂತಹ ಹಣವನ್ನು ಅವರಿಗೆ ದಾನವಾಗಿ ಕೊಟ್ಟಾಗ, ಈಗ ನಾವು ನೋಡಿದ್ದೀವಿ ಎಷ್ಟೋ ಯುವಕರು ಸಾಕು ಪ್ರಾಣಿಗಳಿಗೆ ಹಾನಿಯಾದಾಗ, ಗಾಯವಾದಾಗ ಬಹಳ ಜಾಗ್ರತೆಯನ್ನ ವಹಿಸಿ ಅವುಗಳನ್ನು ತಗೊಂಡು ಹೋಗಿ ಪಶು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸೋ ಸುದ್ದಿಗಳನ್ನು ನಾವು ಕೇಳಿದ್ದೀವಿ ಅಲ್ವಾ? ರಸ್ತೆಗಳಲ್ಲಿ ಇಷ್ಟೆಲ್ಲ ಶ್ವಾನಗಳಿರುತ್ತೆ, ಹಸುಗಳಿರುತ್ತೆ, ಬೀಡಾಡಿ ದನಗಳಿರುತ್ತೆ, ಅವಕ್ಕೆ ಗಾಯ ಆದಾಗ ನಾವು ಏನ್ ಮಾಡ್ತೀವಿ? ಕೆಲವರು ನೋಡ್ಕೊಂಡು ಹೋಗ್ತೀವಿ, ಇನ್ನು ಕೆಲವರು ಕರುಣೆ ತೋರಿಸ್ತೀವಿ, ಇನ್ನು ಕೆಲವರು ಹಸ್ತಿರಬಹುದು, ನೀರ್ ಕೊಡೋಣ, ಆಹಾರ ಕೊಡೋಣ ಅಂತ ಕೊಡಬಹುದು, ಇನ್ನು ಕೆಲವರು ಬಿಡಪ್ಪ ಮೊದಲು ಪ್ರಥಮ ಚಿಕಿತ್ಸೆಯನ್ನ ಕೊಡಿಸೋಣ ಅನ್ನುವಂತಹ ಮನಸ್ಸು ಬರಬಹುದು. ಇಂತಹ ಯುವಕರಿಗೆ ನಾವು ಒಂದು ಸೆಲ್ಯೂಟ್ ಅನ್ನ ಹೊಡೆಯೋಣ ಅಲ್ವಾ? ಮಾತು ಕೇಳಿ ಕೇಳಿ ಸಾಕಾಗಿರತ್ತೆ ಅಂತ ಮನಸ್ಸು ಹೇಳ್ತಾ ಇದೆ ಅಲ್ವಾ? ಬನ್ನಿ ಬನ್ನಿ ಒಂದು ಗೀತೆಯನ್ನ ಕೇಳಿ ಬರೋಣ.

ಇನ್ನು ಮನೆ ಅಂತ ಹೇಳ್ತಾ ಇದ್ವಿ, ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಎಲ್ಲರೂ ಕೂಡ ಇರ್ತಾರೆ. ಒಟ್ಟಾಗಿ ಸೇರಿ ಕಾಫಿಯನ್ನ ಕುಡಿಯುವಂತಹದ್ದು, ರಜೆ ದಿನಗಳಲ್ಲಿ ಸ್ಥಳೀಯ ಪ್ರವಾಸ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಆರಾಮವಾಗಿ ನಮ್ಮ ಪರಿಸರದ ಒಂದು ಸೌಂದರ್ಯವನ್ನ ಸವಿಯುವಂತಹದ್ದು, ಅದೆಷ್ಟು ಚೆಂದ ಅಲ್ವಾ. ಇನ್ನು ನಮ್ಮ ಮಡಿಕೇರಿ ಅಂತ ಅಂದ್ರೆ ಕೇಳ್ಬೇಕಾ, ಇಷ್ಟು ಪ್ರವಾಸಿಗರು ಬರ್ತಾ ಇರ್ತಾರೆ, ಎಷ್ಟೆಲ್ಲ ಸ್ಥಳಗಳಿದೆ. ಆ ಸ್ಥಳಗಳಿಗೆ ಉತ್ಸಾಹ ಉಲ್ಲಾಸದಿಂದ ಅವರು ಹೋಗ್ತಾ ಇರುವಾಗ ನಮಗೇನನ್ಸುತ್ತೆ, ನಾವು ಇಲ್ಲಿಯವರೇ, ನಾವು ಯಾವಾಗಲೂ ಕೂಡ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಬಿಡಿ

ಬೇರೆಯವ್ರು ಬರ್ತಾರೆ ನೋಡ್ತಾರೆ ಅನ್ನುವಂತಹ ಉಡಾಫೆ ಮನೋಭಾವನೆ ಏನಾದರೂ ಬಂತು ಅಂತ ಅಂದ್ರೆ ಅಲ್ಲಿ ಏನ್ ಶುರುವಾಗತ್ತೆ ಹೇಳಿ, ನಮ್ಮ ಮನಸ್ಸು ಸ್ವಲ್ಪ ಬೇಸರ ಆಗಿದೆ ಅಂತ ಅನ್ನಿಸ್ಬಿಡುತ್ತೆ. ಬೇಸರ ಆದಾಗ ನಾವು ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಸ್ನೇಹಿತ ಎಲ್ಲಿರ್ತಾನೆ? ಫೋನ್ ಮಾಡ್ತೀವಿ. ಫೋನ್ ಅಂತ ಅಂದಾಗ ಮೊಬೈಲ್ ಬಳಕೆ. ಮೊಬೈಲ್ ಅನ್ನ ಅತಿಯಾಗಿ ಬಳಸೋದ್ರಿಂದ ನಮ್ಮ ಕರ್ಣಗಳಿಗೆ ಹಾನಿಯಾಗೋದು ಸಹಜ. ಅದನ್ನ ನಾವು ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡಿದೀವ ವಿಷಯವನ್ನ? ಇಲ್ಲ. ಗಾಡಿಯನ್ನ ಓಡಿಸ್ತಾ ಇರ್ತೀವಿ, ಒಂದ್ ಕಡೆ ಸಂಚಾರಿ ಪೊಲೀಸರು ಇರ್ತಾರೆ, ನಾವೇನ್ ಮಾಡ್ತೀವಿ? ಕಿವಿಗೆ ಇಯರ್ಫೋನ್ ಅನ್ನ ಹಾಕೊಂಡು ಹಾಡು ಕೇಳ್ತಾ ಹೋಗ್ತೀವಿ. ಆದ್ರೆ ಸ್ನೇಹಿತರೆ, ಇದು ಎಷ್ಟು ಅಪಾಯಕಾರಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಯಾರು ಪಾದಚಾರಿಗಳು ಹೋಗ್ತಾ ಇರ್ತಾರೆ, ಅವರಿಗೆ ನಾವು ಡಿಕ್ಕಿ ಹೊಡೆದಾಗ ಅವರ ಸಂಸಾರ ಹೇಗಿರುತ್ತೋ ಏನೋ, ಯಾರು ಅನಾರೋಗ್ಯ ಪೀಡಿತರಿರ್ತಾರೋ, ಅವರ ಮನೆಯಲ್ಲಿ ಹಿರಿಯರಿರ್ತಾರೋ, ಅವರೆಲ್ಲರಿಗೆ ನಾವು ಮಾಡುವಂತಹ ಅನ್ಯಾಯ ಅಲ್ವಾ, ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕು. ಯೂತ್ ಅಂತ ಅಂದ್ರೆ ಬಿಸಿ ರಕ್ತ, ನಮ್ಮ ಶಕ್ತಿ ಎಷ್ಟಿರುತ್ತೆ ಅಂತ ಅಂದ್ರೆ ಬಹಳ ಕೋಪ ಬರುತ್ತೆ. ಆದ್ರೆ ನಮ್ಮ ತಜ್ಞರೇನು ಹೇಳ್ತಾರೆ ಗೊತ್ತಾ, ಕೋಪ ಮಾಡ್ಕೊಳ್ಳೋದ್ರಿಂದ ಜೀವಕೋಶಗಳು ಜೀವವನ್ನ ಕಳ್ಕೊಳ್ತವೆ ಅಂತ. ಈ ಜೀವಕೋಶಗಳು ಸತ್ತು ಹೋದಾಗ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನಾವು ತಜ್ಞರನ್ನ ಕೇಳಿ ತಿಳ್ಕೊಳ್ಬೇಕು. ಸೈನ್ಸ್ ಅನ್ನೋದನ್ನ ಓದಿದಾಗ ಅದರ ಒಂದು ಅರ್ಥ ನಮಗೆ ಗೊತ್ತಾಗುತ್ತೆ. ಇನ್ನು ಮೊಬೈಲ್ ಅನ್ನ ಬಳಸುವಂತಹದ್ದು, ಇದಂತೂ ಬಹಳ ಬಹಳ ಸಾಮಾನ್ಯ ಸಂಗತಿ ಆಗ್ಬಿಟ್ಟಿದೆ. ಮೊಬೈಲ್ ಯಾರ ಹತ್ರ ಇಲ್ಲ? ಕಾಲೇಜ್ ಸ್ಟೂಡೆಂಟ್ಸ್ ಹೋಗ್ತಾ ಇರ್ತಾರೆ, ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲ್ ಅಗತ್ಯವಾ ಅಗತ್ಯವಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಸ್ನೇಹಿತರಿರ್ತಾರೆ, ಕರೆ ಮಾಡ್ತಾರೆ, ವ್ಯಾಟ್ಸಾಪ್ ಅಲ್ಲಿ ಸಂಗತಿಗಳನ್ನ ಕಳಿಸ್ತಾರೆ, ಓದ್ತೀವಿ ಮತ್ತೆ ರಿಪ್ಲೈ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಹೇಳ್ತಾರೆ, ಗುಡ್ ಆಫ್ಟರ್ನೂನ್ ಹೇಳ್ತಾರೆ, ಗುಡ್ ಈವ್ನಿಂಗ್ ಹೇಳ್ತಾರೆ, ಗುಡ್ ನೈಟ್ ಹೇಳ್ತಾರೆ. ಇವೆಲ್ಲದರ ನಡುವೆ ಕಳೆದೋಗುವಂತಹದ್ದು ಅಮೂಲ್ಯವಾದಂತಹ ಸಮಯ. ನಮ್ಮ ಸಮಯ ನಮ್ಮದು ಅಂತ ಹೇಳಿದಾಗ ನಾವೇನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕಲ್ವಾ? ಸಾಧನೆ ಅಂತ ಅಂದಾಗ ಶ್ರಮ ಪಡಬೇಕು. ಶ್ರಮ ಪಡುವಾಗ ಕೆಲವೊಂದೆಲ್ಲವನ್ನ ನಾವು ತ್ಯಾಗ ಮಾಡಬೇಕು. ತ್ಯಾಗ ಮಾಡುವಂತಹ ಮನಸ್ಸನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಅಂದ್ರೆ ನಾವು ಧ್ಯಾನ ಸ್ಥಿತಿಯಲ್ಲೂ ಕೂಡ ನಮ್ಮ ಮನಸ್ಸನ್ನ ಹಿಡಿತಕ್ಕೆ ತಗೊಳ್ಬೇಕಾಗತ್ತೆ. ಆ ಒಂದು ಹಿಡಿತಕ್ಕೆ ನಮ್ಮ ಮನಸ್ಸು ಸಿಕ್ಕಿದಾಗ ನಾವು ಕಂಡಂತಹ ಕನಸು, ಹೆತ್ತವರು ಕಾಣುವಂತಹ ಕನಸನ್ನ ನಿರೀಕ್ಷೆಗೂ ಮೀರಿ ಸಾಧನೆಯನ್ನ ಮಾಡ್ತೀವಿ. ನಾವು ಮಕ್ಕಳಿದ್ದಾಗ ನೀನೇನಾಗ್ತೀಯಾ ಅಂತ ಕೇಳ್ತಾರೆ. ಆಗ ನಾವು ಸಡನ್ನಾಗಿ ಏನು ಹೇಳ್ತೀವಿ? ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಆರ್ಮಿ ಆಫೀಸರ್ ಆಗ್ತೀನಿ ಅಂತ ಹೇಳ್ತೀವಿ, ಟೀಚರ್ ಆಗ್ತೀನಿ ಅಂತ ಹೇಳ್ತೀವಿ. ವಯಸ್ಸು ಆಗ್ತಾ ಆಗ್ತಾ ಆಗ್ತಾ ಕಾಲ ಕಳೀತಾ ಕಳೀತಾ ಕಳೀತಾ ನಮಗೆ ಒಂದು ಯುವ ಸಂಭ್ರಮ ಆವರಿಸ್ಬಿಡುತ್ತೆ. ಯುವ ಸಂಭ್ರಮದಲ್ಲಿ ನಮ್ಮನ್ನು ನಾವು ಮರಿತೀವಲ್ವಾ? ಈ ಒಂದು ಮರೆಯುವಿಕೆಯನ್ನ ಕವಿ ಪರಂಪರೆಯುಳ್ಳಂತಹ ಅವರು ಬಹಳಷ್ಟು ಸಾಹಿತ್ಯವನ್ನ ರಚನೆ ಮಾಡಿಬಿಟ್ಟಿದ್ದಾರೆ. ಇಂತಹದೇ ಒಂದು ರಚನೆಯನ್ನ

0: ಸಂಭ್ರಮದತ್ತ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಯುವ ಸಂಭ್ರಮದಲ್ಲೇ ನಾವು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋಣ, ನಮ್ಮ ಹೆತ್ತವರ ತ್ಯಾಗವನ್ನ ಮರೆಯದಿರೋಣ, ನಮ್ಮನ್ನ ನಂಬಿರುವಂತಹ ಸಹೋದರ ಸಹೋದರಿಯರನ್ನ ಪಾಲನೆ ಮಾಡುವಂತಹ ಜವಾಬ್ದಾರಿಯನ್ನ ಮರೆಯದಿರೋಣ, ಇನ್ನು ಕರ್ತವ್ಯ ಏನಿದೆ, ಪರಿಸರವನ್ನ ಕಾಪಾಡುವಂತಹದ್ದು, ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡದೆ ಬದುಕುವಂತಹ ಕಲೆಯನ್ನ ಕಲಿಯುವಂತಹದ್ದು, ಶಿಸ್ತಿನ ಜೀವನವನ್ನ ನಮ್ಮದನ್ನಾಗಿಸ್ಕೊಳ್ಳೋದು, ಇನ್ನು ಹಿರಿಯರಿಗೆ ಗೌರವವನ್ನ ಕೊಡುವಂತಹದ್ದು, ಇಂದಿನ ದಿನಮಾನಸದಲ್ಲಿ ನಾವು ಯೋಚನೆ ಮಾಡ್ತೀವ ಇವುಗಳನ್ನೆಲ್ಲ ಅನ್ನೋದರ ಸಂಗತಿಯ ಹಿಂದೆ ನಾವು ಯೋಚನೆ ಮಾಡಲೇಬೇಕು. ನಮ್ಮ ಗುರುಗಳು ಅಂದು ಹೇಳಿಕೊಟ್ಟಂತಹ ಪಾಠವನ್ನ ಇಂದು ನಾವು ಪಾಲನೆ ಮಾಡಿದ್ರೆ ನಮ್ಮ ಹಿರಿಯರ ಪ್ರಶಂಸೆಗೆ ನಾವು ಅರ್ಹರಾಗ್ತೀವಿ ಅಲ್ವಾ? ನಾವು ಗೀತೆಯನ್ನ ಕೇಳಬಹುದು, ಹಾಡುಗಳನ್ನ ಹಾಡಬಹುದು, ಮತ್ತೆ ತಪ್ಪಿಲ್ಲದೆ ಬರವಣಿಗೆಯನ್ನ ಬರೆಯಬಹುದು, ಶಿಸ್ತಿನ ಜೀವನವನ್ನ ಪಾಲನೆ ಮಾಡುವಂತಹದ್ದು, ಯೋಗ ತರಗತಿಗೆ ಹಾಜರಾಗುವಂತಹದ್ದು, ಕಾಲೇಜುಗಳಿಗೆ ಮೌಲ್ಯಯುತ ಶಿಕ್ಷಣವನ್ನ ಪಡೀಲಿಕ್ಕೆ ಅಂತ ಹೋದಾಗ ನಾವು ಗಮನ ಇಟ್ಟು ಪಾಠವನ್ನ ಕೇಳುವಂತಹದ್ದು. ಒಮ್ಮೆ ಹೋದಂತಹ ಸಮಯ ಮತ್ತಿಂದು ನಮ್ಮ ಪಾಲಿಗೆ ಬಾರದು ಎನ್ನುವಂತಹ ಸಂಗತಿಯನ್ನ ನಾವು ಸದಾ ಗಮನದಲ್ಲಿ ಇಟ್ಕೊಳ್ಬೇಕು. ಎರಡನೆಯದು, ವೇಗವಾಗಿ ನಾವು ಚಲಿಸಿದಾಗ ಏನಾಗಬಹುದು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ವಿಷಯವನ್ನ ಇಟ್ಕೊಳ್ಬೇಕು. ಅತಿ ವೇಗ ತಿಥಿ ಬೇಗ ಅಂತ ಬೋರ್ಡ್ಗಳನ್ನ ಹಾಕಿರ್ತಾರೆ. ಇನ್ನು ಕುಟುಂಬಗಳಲ್ಲಿ ಯಾರಾದ್ರೂ ಒಬ್ರು ದುಡಿಯುವಂತಹ ಯುವಕ ಪುರುಷ ಯಾರಾದ್ರೂ ಇರಬಹುದು, ಒಬ್ರೇ ಒಬ್ರು ದುಡಿತಾರೆ ಅಂತ ಅಂದಾಗ ಅವರು ನಮ್ಮ ಕಾರಿಗೆ ಅಥವಾ ಬೈಕಿಗೆ ಸಿಲುಕಿದಾಗ ಇಡೀ ಕುಟುಂಬ ಹಸಿವಿನಿಂದ ಬಳಲಬಹುದು ಅನ್ನೋದನ್ನು ಕೂಡ ನಾವು ಯೋಚನೆಯನ್ನ ಮಾಡಬೇಕಾಗತ್ತೆ. ಈಗ ಸ್ವಲ್ಪ ವಿಷಯಾಂತರ ಆಯ್ತು ಫ್ರೆಂಡ್ಸ್. ಏನ್ ಹೇಳಿ, ನಾವು ಮಾತನಾಡ್ತಾ ಇದ್ದಿದ್ದೇನು, ಜವಾಬ್ದಾರಿ ಕರ್ತವ್ಯ, ಇವೆಲ್ಲವೂ ಕೂಡ ಜವಾಬ್ದಾರಿಯೇ. ಉತ್ತಮ ಪರಿಸರವನ್ನ ನಾವು ನೀಡಬೇಕು, ಕಾಪಾಡಬೇಕು. ಈಗ ಪರಿಸರ ಅಂತ ಅಂದಾಗ ಗಿಡ ಮರ ಎಲ್ಲವೂ ಕೂಡ ಇರುತ್ತೆ ಅಲ್ವಾ? ಈಗ ಸ್ವಚ್ಛತೆ ಅಂತ ಬಂದಾಗ ವೈಯಕ್ತಿಕ ಸ್ವಚ್ಛತೆಯು ಕೂಡ ಸೇರ್ಕೊಳ್ಳುತ್ತೆ. ನಾವು ಸೋಮಾರಿತನವನ್ನ ಯಾವತ್ತೂ ಕೂಡ ಆಹ್ವಾನ ಮಾಡಬಾರ್ದು. ಆಹ್ವಾನ ಮಾಡಿದಂತೆಯೇ ಅನಾರೋಗ್ಯ ಎಂಬ ಅತಿಥಿ ಬಂದೇ ಬರ್ತಾನೆ ನಮ್ಮ ಬಳಿ. ಆಗ ನಾವು ಇತರರಂತೆ ಇರ್ಲಿಕ್ಕಾಗಲ್ಲ. ಏನಪ್ಪಾ ಇವರೆಲ್ಲ ಪುಟ್ಟ ಮಕ್ಕಳಿಗೆ ಹೇಳೋ ಹಾಗೆ ಹೇಳ್ತೀರಾ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ನಾವು ಮನುಷ್ಯರಾಗಿ ಮನುಷ್ಯತ್ವವನ್ನ ಮರೆಯಬಾರದು. ಕಷ್ಟಕಾಲದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ಒಬ್ಬರು ನಗುನಗುತ್ತಾ ಇರುವಾಗ ಅವರ ನಗುವಿನ ಸಂಭ್ರಮದಲ್ಲಿ ನಾವು ಭಾಗಿಯಾಗಬೇಕು. ಅವರ ನಗುವನ್ನ ಕಿತ್ಕೊಳ್ಳುವಂತಹ ಕೆಲಸ ನಾವ್ಯಾರು ಕೂಡ ಮಾಡಬಾರದು, ಮಾಡಲ್ಲ ಅಂತ ಕೂಡ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಇದೇ ಒಂದು ಸಂಭ್ರಮದಲ್ಲಿ ನಾವು ಇಂದಿನ ಯುವಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ. ಯುವ ಸ್ನೇಹಿತರೆ, ನಿಮಗೂ ಕೂಡ ಆಸಕ್ತಿ ಇದೆಯಾ ಯುವ ಲಹರಿ, ಯುವ ಸ್ಪಂದನ, ವಿಚಾರ ಲಹರಿ, ಭಾವಲಹರಿ, ಸಾಹಿತ್ಯ ಲಹರಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಆಸಕ್ತಿಗೆ ತಕ್ಕನಾಗಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕೆ ಮಡಿಕೇರಿ ಆಕಾಶವಾಣಿಯ ವೇದಿಕೆ ಅವಕಾಶವನ್ನು ಕಲ್ಪಿಸಿದೆ. ನೀವು ಈ ವೇದಿಕೆಯಲ್ಲಿ ನಿಮ್ಮ ಪ್ರತಿಭೆಯನ್ನು ಪರಿಚಯ ಮಾಡಿಕೊಡಬಹುದು. ಯಾವುದರ ಮೂಲಕ? ನಿಮ್ಮ ಭಾವನಾ ಲೋಕದ ಮೂಲಕ. ಆಸಕ್ತಿಯುಳ್ಳಂತಹವರು ಕಚೇರಿ ಸಮಯದಲ್ಲಿ ಮಡಿಕೇರಿ ಆಕಾಶವಾಣಿಯ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶವನ್ನ ಪಡೆಯಬಹುದು. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
1: ಇದುವರೆಗೆ ಯುವಲಹರಿ

0: ಮಾಹಿತಿಗಳನ್ನಾಧರಿಸಿದ ಕಾರ್ಯಕ್ರಮ ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಎಂ ಶಕುಂತಲಾ. ಯುವವಾಣಿ ಪ್ರಸಾರವಾಯಿತು. ಇದು ಇಂದಿನ ಯುವವಾಣಿ.
1: ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ. ನಾಳೆ ಬೆಳಿಗ್ಗೆ 8:30 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎಬಿ ಚಿಣ್ಣಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಡಿಕೇರಿ. ಈಗ ಸಮಯ 8:31:04. ಇನ್ನು ಮುಂದೆ ಕೇಳೋಣ ಪಂಕಜ್ ಉದಾಸ್ ಅವರು ಹಾಡಿರುವ ಗಜಲ್ಸ್ಗಳನ್ನು.

ಇದುವರೆಗೆ ಪಂಕಜ್ ಉದಾಸ್ ಅವರು ಹಾಡಿರುವ ಗಜಲ್ಸ್ಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8:45 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:15:13. ಜನಪದ ಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಹೆಚ್ ಕೆ ರಶ್ಮಿ ಹೊದಿಗೇರಿ ಅವರು ಹಾಡಿರುವಂಥದ್ದು.

ಇನ್ನು ಮುಂದೆ ಕೇಳೋಣ ಕಸ್ತೂರವ್ವ ಮುಷಣವರ್ ಮತ್ತು ಸಂಗಡಿಗರಿಂದ ಮುಂದಿನ ಜನಪದ ಗೀತೆ.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಶ್ರೋತೃಗಳೇ, ಈಗ ಸಮಯ 9:31:47. ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಮುಗಿಯದ ಕಥೆ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿ ಪಿ ಸುಶೀಲಾ ಅವರೊಂದಿಗೆ ಹಾಡಿದ್ದಾರೆ ಘಂಟಸಾಲ. ಚಿತ್ರ ವೀರಕೇಸರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಲನಚಿತ್ರ ಗೀತೆಗಳನ್ನು. ಈಗ ಸಮಯ 9:44:09 ಇನ್ನು ಮುಂದೆ ಸುನೀತಾ ಗೋಪ್ರಾಜ್ ಹಾಡಿರುವ ಹುಡುಗರು ಚಿತ್ರದ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

ನಕುಲ್ ಲಕ್ಷ್ಮಿ ಮತ್ತು ಮನಮೋಹನ್ ಅವರ ಯುಗಳ ಸ್ವರದಲ್ಲಿ ವೀರ ಪುಲಿಕೇಶಿ ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿದರೆ ಚಂದನ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 10:02:04. ಕಾರ್ಯಕ್ರಮ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸಂಗೀತ ಅಳವಡಿಸಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ ಮತ್ತು ಸಂಗಡಿಗರು.

ಕುವೆಂಪು ಅವರ ರಚನೆಗೆ ಆರ್ ಸುದರ್ಶನ್ ಸಂಗೀತ ಅಳವಡಿಸಿದ್ದಾರೆ. ಮಿಸ್ ಲೀಲಾವತಿ, ಗಾಯಕರು ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್.

ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಈಗ ಸಮಯ 10:19:35. ಇನ್ನು ಮುಂದೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಅನುಪಮ ಚಿತ್ರದ ಗೀತೆ, ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಅಶ್ವಥ್ ವೈದಿ.

ಇದುವರೆಗೆ ಕಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 10:30 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ.

0: खुद पे इतराते नहीं जाएंगे?
1: नहीं, खुद पे नहीं,

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 11:24. ನುಡಿಮುತ್ತು. ಆತ್ಮವಿಶ್ವಾಸದ ಕೊರತೆಯೇ ನಮ್ಮ ಅಪಜಯಗಳಿಗೆ ಕಾರಣ, ಹೀಗೆನ್ನುತ್ತದೆ ಮಹಾಭಾರತ. ನುಡಿಮುತ್ತು ಕೇಳಿದಿರಿ. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಿಗ್ಗೆ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನೆ, ಪ್ರಾಯೋಜಕರು GSSS ಮೈಸೂರು. 6:30 ದಸರಾ ಚಿಂತನ ಪ್ರಸ್ತುತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. ರೈತರಿಗೆ ಸಲಹೆ 6:35. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು, ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು.

7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಆರೋಗ್ಯ ಸಂಚಿಕೆ, ಕಣ್ಣಿನ ಪೊರೆಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ಎಜಿ ಚಿನ್ನಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ. 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾನ ಭಜಾನ 10:30. 11:00 ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆ ಅವರಿಂದ ದಸರಾ ಹಬ್ಬದ ಕುರಿತ ಕಾರ್ಯಕ್ರಮ ವೈವಿಧ್ಯ. ಶ್ರೋತೃಗಳು, ಇದು ನಿಮ್ಮ ಗಮನಕ್ಕೆ. ನಾಳೆ ಬೆಳಿಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳನ್ನು ಸಾರ್ವಜನಿಕ ಸೇವೆಯಲ್ಲಿ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತ ಆಲಕ್ಷ್ಯ ಬೇಡ, ಡಾಕ್ಟರ್ ಪ್ರಮೋದ್ ಚೆಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಜನ್ಧನ್ ಯೋಜನೆ ಪ್ರಸಾರವಾಗಲಿದೆ. ದೇಶಭಕ್ತಿ ಗೀತೆಗಳು 1:20, 1:30 ಪ್ರಚಲಿತ. 3:00 ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹ ಪ್ರಸಾರ ಮುಂಬೈ ಕೇಂದ್ರದಿಂದ. ಸಂಜೆ 4:00 ಕೊಡಗಿನ ಕಾವೇರಿ, ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 5:00 ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳು. 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ನಾಳೆ ಸಂಜೆ 6:10 ಗೀತಾ ಸುಧಾ ಅವಲೋಕನ, 6:30 ಬೆಂಗಳೂರು ಕೇಂದ್ರದಿಂದ. 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯ ಕೃಷಿ ಅನುಭವಗಳನ್ನು ಕುರಿತು ಮಡಿಕೇರಿ ತಾಲೂಕು ನರಿಯಂದಡ ಗ್ರಾಮದ ಪ್ರಗತಿಪರ ರೈತರಾದ ಮಕ್ಕಿಮನೆ ಸುಧೀರ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ರಾತ್ರಿ 8:00 ಮಹಿಳಾ ವಾಣಿ. ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಕೊಡಗು ಮೂರ್ನಾಡಿನ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರ್ವಹಣೆ ಎಂ ಶಕುಂತಲ. 8:30 ಅರೆಭಾಷೆ ಐಸಿರಿ, ತುಲಾ ಸಂಕ್ರಮಣದ ಪ್ರಯುಕ್ತ ಕಾವೇರಿ ಸಂಸ್ಕೃತಿ ಕುರಿತು ಪಟ್ಟಡ ಶಿವಕುಮಾರ್ ಅವರಿಂದ ಭಾಷಣ, ನಿರ್ಮಾಣ ಸ್ವಾತಿ ಎಂಜಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.